ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರ. ಈಗ ಸಮಯ ಸರಿಯಾಗಿ 5:58:41. ಆತ್ಮೀಯ ಶ್ರೋತೃಗಳಿಗೆಲ್ಲ ಚೈತ್ರಾವತಿ ಕೆ ಆರ್ ಮಾಡುವ ನಮಸ್ಕಾರಗಳು.

ಇದು ಆಕಾಶವಾಣಿ ಹಾಸನ ಕೇಂದ್ರ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗಿನ ಪ್ರಸಾರದಲ್ಲಿ ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:35 ಮತ್ತು 7:15 ಹಾಗೆ 8:45 ಭಾವಗೀತೆಗಳನ್ನು ಆಲಿಸಬಹುದು. 6:45 ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ವಿಶ್ವಶಾಂತಿಗಾಗಿ ಯೋಗ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುಬಸವರಾಜ್ ಯಲಗಚ್ಚಿನ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. ಈ ಬೆಳಗ್ಗೆ 7:45 ಸವಿಗಾನ, 8:30 ಮಾತು ಮಲ್ಲಿಗೆ, ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಡಾ ಗುರುಬಸವರಾಜ್ ಯಲಗಚ್ಚಿನ್ ಮತ್ತು ಲಕ್ಷ್ಮೀ ಹೆಚ್ಜೆ. 9:00 ಯೋಗಾಮೃತ, ವಿಷಯ ಯೋಗ ಮತ್ತು ಆಹಾರ. ಭಾಗವಹಿಸುತ್ತಾರೆ ಡಾ ಕವಿತಾ ಎಂಬಿ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಚಿನ್

ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ದೇಶಭಕ್ತಿ ಗೀತೆಗಳು, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಪ್ರಸಾರ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯವರ ಬಾನ್ಸುರಿ ವಾದನ ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾ ಆಶಿಷ್ ಆಚಾರ್ಯ ಅವರೊಂದಿಗೆ ಸಂದರ್ಶನ. ವಿಷಯ ವಿಕಿರಣ ಔಷಧ ಅಥವಾ ಪರಮಾಣು ಔಷಧ ಕುರಿತು. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ಭಾವಗೀತೆಗಳು, 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಮನ್ ಚಾಹೆ ಗೀತ್, 3:30 ಮುಂಬೈ ಕೇಂದ್ರದಿಂದ ನಾಟ್ಯ ತರಂಗ್, 4:00 ಮುಂಬೈ ಕೇಂದ್ರದಿಂದ ಉಜಾಲೆ. ಇಂದು ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಭಾವಗೀತೆಗಳು, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥೆನಾಲ್ ಮತ್ತು ಬಯೋಗ್ಯಾಸ್, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾ ಮತ್ತುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಇಂದು ರಾತ್ರಿ 7:45 ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾ ಚಿನ್ನಸ್ವಾಮಿ ಸೋಸಲೆ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ಇಂದು ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಸಶಕ್ತ ಭಾರತ್, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. 9:15 ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ, 9:30 ನಾಟಕ ಮತ್ತೆ ಮಕ್ಕಳಂತಾಗಿ ಬಿಡೋಣ, ಹಿಂದಿ ಮೂಲ ಲೇಖಕರು ಕ್ಷಮಾ ಶರ್ಮಾ, ಕನ್ನಡ ಅನುವಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ, ಸಮಯ 6:05 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಪುರಂದರದಾಸರ ರಚನೆಯನ್ನ ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತಜನಪಾಲ ಗಾನಲೋಲ ಶ್ರೀ ಮುಕುಂದನೆ ಹಾಡಿದ್ದಾರೆ ಉಪೇಂದ್ರ ಭಟ್.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಮೇಶ್ ಕುಲಕರ್ಣಿಯವರ ಧ್ವನಿಯಲ್ಲಿರುವ ರಂಗೇಶ ವೀಟಿಲರ ರಚನೆ ಸಕಲ ಭೂತಗಣಗದಿ ನಾಥ ನೀನೆ ಮುಕುತಿಪಥ ತೋರುವ ಮಹಾಮಹಿಮ ನೀನೇ.

ಸ್ತುತಿಮಲ್ಲಿಕಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪುರಂದರದಾಸರ ರಚನೆ. ಈಗ ಮಾಡಿಲೋ ರಾಮಧ್ಯಾನವ, ನೀ ಮೂಕನಾಗಿರಬೇಡ ಎಲೆ ಮಾನವ. ಕೇಳಿ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ.
1: ಈಗ ಚಿಂತನ ಡಾಕ್ಟರ್ ಡಿ ಸಿ ಗೀತಾ ಅವರಿಂದ.
2: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ, ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ,

0: ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ, ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನಿನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಿಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು ಆರಂಭಕ್ಕೆ ಕೇಳಿ ಇಂದು ವಿಶ್ವನಾಥ್ ಅವರ ಸ್ವರದಲ್ಲಿರುವ ಡಾಕ್ಟರ್ ಕೆಸಿ ಶಿವಪ್ಪ ಅವರ ಕವಿತೆ. ಬರುವ ತಿಂಗಳಿಗೆ ವಯಸ್ಸು 16, ಚೆಲುವೆ ಮನದೊಳಗೆ ಕನಸು 100.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ರಾಮಚಂದ್ರ ಪೈಯವರ ರಚನೆ ಗಾಢಮೌನದ ಪದ್ಧತಿ, ಕಳೆದು ಬಳಿ ಕರೆದರೂ ದುಗುಡ ಮನ ಮೂಕ ಭಾವದ ಮರೆಗೆ ಸರಿಯಬಹುದು. ಹಾಡಿದ್ದಾರೆ HK ನಾರಾಯಣ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಅಡಿಕೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಜನಪ್ರಿಯವಾಗಿ ಆಗ್ತಾ ಇರುವಂತಹ ಒಂದು ಬೆಳೆಯಾಗಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಮುಂದಿನ ದಿವಸದಲ್ಲಿ ಅಡಿಕೆಗೆ ಬೇಡಿಕೆ ಹೇಗಿರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇವತ್ತು ಅಡಿಕೆಯ ನಾಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಗಿದೆ. ಇದಕ್ಕೆ ಪೂರಕವಾಗಿ ಅಡಿಕೆ ಸಸಿಗಳನ್ನು ಉತ್ಪಾದನೆ ಮಾಡತಕ್ಕಂತಹ ನರ್ಸರಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ನಮ್ಮ ಭಾಗಕ್ಕೆ ಅಗತ್ಯ ಇರುವಂತಹ ಸಾಕಷ್ಟು ಅಡಿಕೆ ಸಸಿಗಳನ್ನು ಉತ್ಪಾದನೆಯನ್ನು ಮಾಡಿ ನೀಡಲಾಗ್ತಾ ಇದೆ. ಅಡಿಕೆ ಒಂದು ವಾಣಿಜ್ಯ ಬೆಳೆ. ಈ ಬೆಳೆಯನ್ನು ಭಾರತದಲ್ಲಿ ಕರ್ನಾಟಕ, ಅಸ್ಸಾಂ, ಕೇರಳ, ಪಶ್ಚಿಮ ಬಂಗಾಳ, ಮೇಘಾಲಯ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈ ಬೆಳೆಯಲ್ಲಿ ಅನೇಕ ತಳಿಗಳು ಕೂಡ ಇದ್ದಾವೆ. ಅದರಲ್ಲಿಯೂ ಈ ತೀರ್ಥಹಳ್ಳಿ ಲೋಕಲ್ ತಳಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಮಲೆನಾಡು ಭಾಗಕ್ಕೆ ಹೆಚ್ಚು ಸೂಕ್ತ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಈ ತಳಿಯ ಅಡಿಕೆಗೆ ಹೆಚ್ಚಿನ ಬೇಡಿಕೆ ಇದ್ದು ಚಾಲಿ ಹಾಗೂ ಸಂಸ್ಕರಣೆಗೆ ಇದು ಹೆಚ್ಚು ಸೂಕ್ತ. ಇದರ ಕಾಯಿಗಳ ಗಾತ್ರವು ಸಣ್ಣದಾಗಿ ಮತ್ತು ಮೊಟ್ಟೆಯ ಆಕಾರದಲ್ಲಿರುತ್ತೆ ಹಾಗೂ ಅಡಿಕೆ ಮರ ಬಹಳ ಉದ್ದವಾಗಿ ಬೆಳೆಯುತ್ತೆ. ಅಡಿಕೆಗೆ 14 ಡಿಗ್ರಿ ಉಷ್ಣಾಂಶದಿಂದ 36 ಡಿಗ್ರಿ ಉಷ್ಣಾಂಶ ಇರತಕ್ಕಂತಹ ಸ್ಥಳ ಅಥವಾ ಹವಾಗುಣ ಅತ್ಯಂತ ಸೂಕ್ತ. 750 ರಿಂದ 4500 ಮಿಲಿಮೀಟರ್ ಮಳೆ ಬೀಳತಕ್ಕಂತಹ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೆಯಬಹುದು. ಅಡಿಕೆ ಬೆಳೆ ಫಲವತ್ತಾದ

0: ಜೇಡಿ ಮಣ್ಣು ಮೆಕ್ಕಲ ಮಣ್ಣಿನಲ್ಲಿ ಬೆಳೆಯಬಹುದು. ಆದರೆ ಕೆಂಪು ಮಿಶ್ರಿತ ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಸೂಕ್ತವಾಗಿದೆ. ಗಿಡಗಳನ್ನು ನೆಡುವ ಮೊದಲು 60 ಸೆಂಟಿಮೀಟರ್ ಆಳ, 60 ಸೆಂಟಿಮೀಟರ್ ಉದ್ದ, 60 ಸೆಂಟಿಮೀಟರ್ ಅಗಲಕ್ಕೆ ನಾವು ಗುಣಿಗಳನ್ನು ತೆಗೆದು ಆ ಗುಣಿಗಳಿಗೆ ತಳದಿಂದ 15 ಸೆಂಟಿಮೀಟರ್ವರೆಗೆ ಫಲವತ್ತಾದ ಮೇಲ್ಮಣ್ಣನ್ನು ತುಂಬಬೇಕು. ನಂತರ ಗಿಡಗಳು ಗುಣಿಗಳ ಮಧ್ಯಕ್ಕೆ ಬರುವ ಹಾಗೆ ನೆಟ್ಟು ಕಾಂಡದ ಕುತ್ತಿಗೆಯವರೆಗೂ ಮಣ್ಣಿನಿಂದ ಸುತ್ತಲೂ ಮುಚ್ಚಬೇಕು. ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 8 ಅಡಿ ಅಂತರ ಇರಬೇಕು. ಗಿಡಗಳನ್ನು ಮುಂಗಾರು ಮಳೆ ಬೀಳತಕ್ಕಂತಹ ಮೊದಲು ಅಂದರೆ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಜಮೀನಿಗೆ ನಾಟಿಯನ್ನು ಮಾಡಿಕೊಳ್ಳಬೇಕು. 10 ರಿಂದ 12 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ವರ್ಷಕ್ಕೆ ಒಂದು ಬಾರಿಯಾದರೂ ಕೂಡ ನೀಡಬೇಕು. ಹಾಗೆಯೇ ಸಾರಜನಕ, ರಂಜಕ, ಪೊಟ್ಯಾಷನ್ನು 100 ಗ್ರಾಂ, 40 ಗ್ರಾಂ ಹಾಗೂ 140 ಗ್ರಾಂನಷ್ಟು ಒಂದು ವರ್ಷದಲ್ಲಿ ಒಂದು ಗಿಡಕ್ಕೆ ನೀಡಬೇಕು. ಅಲ್ಲದೆ ಲಘು ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಜಿಂಕ್, ಬೋರಾನ್ ಸತುಗಳನ್ನು ಆಗಿಂದಾಗ್ಗೆ ಮಣ್ಣಿಗೆ ಸೇರಿಸಬೇಕು. ಮಣ್ಣು ಹಾಗೂ ವಾತಾವರಣದ ಆಧಾರದ ಮೇಲೆ ಅಡಿಕೆ ಗಿಡಗಳಿಗೆ 3 ರಿಂದ 7 ದಿವಸಗಳ ಅಂತರದಲ್ಲಿ ಹಾಗೂ ಬೇಸಿಗೆ ಕಾಲದಲ್ಲಿ 3 ದಿನಗಳ ಅಂತರದಲ್ಲಿ ನೀರಿನ ನಿರ್ವಹಣೆಯನ್ನ ಮಾಡಬೇಕು. ಒಂದು ವರ್ಷಕ್ಕೆ ಪ್ರತಿ ಮರದಿಂದ 12 ರಿಂದ 15 ಕೆಜಿ ಅಡಿಕೆ ಬರುತ್ತೆ. ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ತೋಟದಲ್ಲಿ ಪ್ರತಿ ಎಕರೆಗೆ 20 ರಿಂದ 25 ಕ್ವಿಂಟಾಲ್ ಅಡಿಕೆ ಇಳುವರಿಯನ್ನ ಪಡೆಯಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಆಕಾಶವಾಣಿ ಹಾಸನ. ಯೋಗೋತ್ಸವ
1: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
3: ಹಾಸನದ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
1: ವಿಶ್ವಶಾಂತಿಗಾಗಿ ಯೋಗ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಎಲಗಚ್ಚಿನ್ ಅವರಿಂದ ಮಾಹಿತಿ.
4: ನಮಸ್ಕಾರ. ಇದೇ ಜೂನ್ 21 ಇಡೀ ಜಗತ್ತೇ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದಕ್ಕೆ ರೆಡಿ ಆಗ್ತಿದೆ. ಈ ವರ್ಷದ ಧ್ಯೇಯ ವಾಕ್ಯ ಏನಪ್ಪಾ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಇಡೀ ಪ್ರಪಂಚದಲ್ಲಿ 60 ವಯೋಮಿತಿ ದಾಟಿದಂತಹ ಹಿರಿಯರು 1.3 billion ಅಂದ್ರೆ 100 crore ಹೆಚ್ಚು ಜನ ಇದ್ದು, ಭಾರತ ದೇಶದಲ್ಲಿ 15 crore ಹೆಚ್ಚು ಜನ ಈ ವೃದ್ಧಾಪ್ಯದ ವಯೋಮಾನದವರು ಇದ್ದಾರೆ ಅನ್ನೋ ವರದಿ ನಮ್ಮ ಹತ್ರ ಇದೆ. ಇದರಿಂದ ನಮ್ಮ ದೇಶ ಹಾಗೂ ಇಡೀ ವಿಶ್ವದಲ್ಲಿ ಇಳೀ ವಯಸ್ಸಿನ ಹಿರಿಯ ನಾಗರಿಕರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿದೆ ಅಂತ ನಮಗೆ ತಿಳಿಯಲ್ಪಡುತ್ತೆ. ಈ ವರ್ಗದ ಜನರ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಆರೋಗ್ಯಕರ ವೃದ್ಧಾಪ್ಯದಲ್ಲಿ ಯೋಗದ ಮಹತ್ವವನ್ನು ಈ ವರ್ಷ ನಾವು ಸಾರಬೇಕು ಅಂತ ವಿಶ್ವದೆಲ್ಲೆಡೆ ನಿರ್ಧರಿಸಲಾಗಿದೆ. ಹಾಗೇನೆ ಇನ್ನೊಂದೆಡೆ ಗಮನಹರಿಸಿದಾಗ ಎಲ್ಲ ದೇಶಗಳಲ್ಲಿ ಆಂತರಿಕ ಶಾಂತಿ, ಸೌಹಾರ್ದತೆ, ಆರೋಗ್ಯದ ಗುಣಮಟ್ಟ ಕುಸಿತಾ ಇದೆ. ಯುದ್ಧ ನಡೆಯೋ ಸ್ಥಿತಿ ಈಗ ಉಂಟಾಗಿರೋದು ನಮಗೆ ಗೊತ್ತಾಗಿದೆ. ಇಡೀ ವಿಶ್ವವನ್ನೇ ಗಮನಿಸಿದಾಗ ಶಾಂತಿ, ಸೌಹಾರ್ದತೆ, ಸಂತೋಷ ಮತ್ತು ಆರೋಗ್ಯದ ಅವಶ್ಯಕತೆ ಈ ಹಿಂದಿನ ದಿನಗಳಿಗಿಂತಲೂ ಇಂದಿನ ದಿನಮಾನದಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅಂತ ನಮಗನ್ಸುತ್ತೆ ಅಲ್ವಾ? ಈ ನಿಟ್ಟಿನಲ್ಲಿ ಯೋಗವು ನಮಗೆ ಒಂದು ಆಶಾಕಿರಣವೇ ಆಗಿದೆ, ಮನ್ವಂತರವೇ ಆಗಿದೆ ಅಂತ ನಾವೆಲ್ಲರೂ ಹೇಳಬಹುದು. ಯೋಗವು ವಿಶ್ವಶಾಂತಿ ಸ್ಥಾಪನೆಗಾಗಿರುವಂತಹ ಒಂದು ಅತ್ಯಂತ ಸರಳವಾದಂತಹ ಮತ್ತು ಅಷ್ಟೇ ಪರಿಣಾಮಕಾರಿಯಾದಂತಹ ಮಾಧ್ಯಮ ಆಗಬಲ್ದು. ಯೋಗವು ಕೇವಲ ವ್ಯಾಯಾಮದ ರೀತಿಯ ಅಭ್ಯಾಸ ಮಾತ್ರ ಆಗದೆ ಭೌತಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಸುಧಾರಿಸುವಂತಹ ಒಂದು ವಿಧಾನ ಅಂತ ಸಂಶೋಧನೆಗಳಿಂದಲೂ ಸಹ ದೃಢಪಟ್ಟಿದೆ. ಎಲ್ಲ ಅಂಶಗಳಲ್ಲಿ ನಮಗೆ ಸದೃಢತೆ ಮತ್ತು ಸಮತೋಲನತೆ ದೊರೆತ

0: ಆಗ ಮಾತ್ರ ಪ್ರತಿಯೊಬ್ಬರಲ್ಲಿ ಆರೋಗ್ಯ ಮತ್ತು ಶಾಂತಿ, ತನ್ಮೂಲಕ ವಿಶ್ವ ಸ್ವಾಸ್ಥ್ಯ ಹಾಗೂ ವಿಶ್ವಶಾಂತಿ ಸಾಧ್ಯವಾಗುತ್ತೆ. ಆಸನಗಳು, ಮುದ್ರೆಗಳು, ಬಂಧಗಳು ಮತ್ತು ಷಟ್ಕರ್ಮಗಳ ಸರಿಯಾದ ಅಭ್ಯಾಸ ನಮ್ಮ ದೈಹಿಕ ಸದೃಢತೆಗೆ ಕಾರಣವಾಗುತ್ತೆ. ಪ್ರಾಣಾಯಾಮ, ಧ್ಯಾನ, ಸಮಾಧಿಗಳ ಅಭ್ಯಾಸಗಳು ನಮ್ಮ ಮನಸ್ಸಿನ ಹತೋಟಿ ಉಂಟು ಮಾಡಿ ಮಾನಸಿಕ ಸದೃಢತೆಗೆ ಕಾರಣವಾಗ್ತವೆ. ಇನ್ನು ಯಮ ನಿಯಮ ಪ್ರತ್ಯಾಹಾರದ ಅಳವಡಿಕೆ ಭಾವನಾತ್ಮಕ ಮತ್ತು ಸಾಮಾಜಿಕ ಆರೋಗ್ಯವನ್ನು ಖಂಡಿತವಾಗಿ ಉತ್ತಮಗೊಳಿಸುತ್ತವೆ. ಒಟ್ಟಾರೆಯಾಗಿ ಯೋಗದ ಅಭ್ಯಾಸಗಳು ನಮ್ಮನ್ನು ಎಲ್ಲ ರೀತಿಯ ಒತ್ತಡಗಳಿಂದ ಮುಕ್ತಗೊಳಿಸಿ ಆಧ್ಯಾತ್ಮಿಕ ಮೋಕ್ಷದೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಇಂದಿನ ದಿನಮಾನದ ಆಹಾರ, ವಾತಾವರಣ, ಅನಾರೋಗ್ಯಕರ ಸ್ಪರ್ಧೆ, ಇದರಿಂದಾಗುವ ಒತ್ತಡಗಳಿಂದಾಗಿ ನಮ್ಮೆಲ್ಲರ ಮನಃಶಾಂತಿ ಕದಡಿದೆ, ಮನೋಸ್ವಾಸ್ಥ್ಯ ಹದಗೆಟ್ಟಿದೆ. ಹಾಗಾಗಿ ಯೋಗದ ಅಳವಡಿಕೆ ಇಂದು ಅನಿವಾರ್ಯವಾಗಿದೆ. ಇದರಲ್ಲಿ ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ, ಇದನ್ನು ಕಲಿಯೋದಕ್ಕೆ ವಯಸ್ಸಿನ ಪರಿಮಿತಿ ಇಲ್ಲ, ಜಾತಿ ಮತ ಪಂಥಗಳ ನಿರ್ಬಂಧನೆ ಇಲ್ಲ. ಎಳೆಯ 8-9 ವಯಸ್ಸಿನಲ್ಲೇ ಯೋಗದ ಅಭ್ಯಾಸವನ್ನು ನಾವು ಶುರು ಮಾಡಬಹುದು. ಆದರೆ ಕಾಯಿಲೆ ಇರೋರು, ಔಷಧಿ ಸೇವಿಸ್ತಾ ಇರೋರು, ಶಸ್ತ್ರಚಿಕಿತ್ಸೆಗೆ ಒಳಗಾಗೋದರು ಸ್ವಲ್ಪ ಗಮನಹರಿಸಬೇಕು. ವೈದ್ಯರ ನೆರವನ್ನು, ಸಲಹೆಯನ್ನು ಪಡೆದೇ ನೀವು ಸೂಕ್ತ ಯೋಗವನ್ನು ಮಾಡಬೇಕೇ ವಿನಃ ಎಲ್ಲ ಯೋಗವನ್ನು ಮಾಡೋದಕ್ಕೆ ತಾವು ಪ್ರಯಾಸ ಪಡಬೇಡಿ. ಈ ವಿಚಾರವು ಎಲ್ಲರ ಗಮನದಲ್ಲಿರೋದು ಒಳಿತು. ಎಷ್ಟೋ ಬಾರಿ ವಿಷಮ ರೀತಿ ಅಂದರೆ ತಪ್ಪಾದ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಿ ಅನೇಕ ಆರೋಗ್ಯ ತೊಂದರೆಗಳು ಉಲ್ಬಣಿಸಿರುವುದು ವೈದ್ಯರಾದ ನಮಗೆ ಕಂಡುಬರುತ್ತೆ. ಆದ್ದರಿಂದ ಕ್ರಮಬದ್ಧವಾದ ಕಲಿಕೆ ಇಲ್ಲಿ ಬಹಳ ಮುಖ್ಯ ಅನಿಸುತ್ತೆ. ಹಾಗಾಗಿ ಯೋಗ ನಮ್ಮೆಲ್ಲರಿಗೂ ಆರೋಗ್ಯವನ್ನು ನೀಡಿ, ಶಾಂತಿಯನ್ನು ಉಂಟು ಮಾಡಿ, ಸಂತಸವನ್ನು ನಮ್ಮದಾಗಿಸಿ, ಯೋಗವು ವಿಶ್ವದ ಪ್ರತಿ ಪ್ರಜೆಯ ದಿನಚರಿಯ ಅವಿಭಾಜ್ಯ ಅಂಗವಾಗಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಎಂಬುದೇ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮೂಲ ಉದ್ದೇಶ. ನಮಸ್ಕಾರ.
1: ಇದುವರೆಗೆ ವಿಶ್ವಶಾಂತಿಗಾಗಿ ಯೋಗ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ್ ಅವರಿಂದ ಮಾಹಿತಿ ಕೇಳಿದಿರಿ.
2: ಯೋಗೋತ್ಸವ
1: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್,
3: ನೆರವು ಹೆಚ್ ಜೆ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಯೋಗಾಮೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಯೋಗ ಮತ್ತು ಆಹಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಕವಿತಾ ಎಂಬಿ. ಆಕಾಶವಾಣಿ ಹಾಸನ, ಸಮಯ 6:55 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್, ಡಾಕ್ಟರ್ ಗುರುಬಸವರಾಜ್ ಇಲಗಚ್ಚಿನ್ ಮತ್ತು ಲಕ್ಷ್ಮೀ ಹೆಚ್ಜೆ. ತಪ್ಪದೇ ಆಲಿಸಿ ಈ ಬೆಳಗ್ಗೆ 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ.

0: ಸಮಯ 7:02 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನಿಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರಾ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 3,13,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 2,57,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 5,06,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ. ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಗಳಿಕೆ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕ ಹಿಡ್ಕೊಂಡು ಅದನ್ನು ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಳುಕಿತಾಯ್ತು. ಯಾಕೆಂದ್ರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದು ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
5: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮ

0: ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷ ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353632822 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯುನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ ಗೆ ಹೋಗಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತೇಳಿ ಗೊತ್ತಿರೋದಿಲ್ಲ ಆಸ್ಪತ್ರೆದವ್ರಿಗೂ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆಗೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನು ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ, ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡೋಣ ರಕ್ತದಾನಕ್ಕೆ.
1: ಕೃಷಿ ಹೊಂಡದಲ್ಲಿ ಮುಳುಗಿ 2 ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಭಾವಗೀತೆಗಳು ಆರಂಭಕ್ಕೆ ಕೇಳಿ ಮಾಲತಿ ಶರ್ಮಾ ಅವರ ಸ್ವರದಲ್ಲಿರುವ ಸುರ್ರಂ ಎಕ್ಕುಂಡಿಯವರ ಕವಿತೆಯನ್ನು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಹಾಡಿದ್ದಾರೆ ಎಂಡಿ ಪಲ್ಲವಿ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ಇದೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026-27 ಸಾಲಿನಲ್ಲಿ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಸೌರಭ, ಯುವ ಸೌರಭ ಮತ್ತು ಚಿಗುರು ಕಾರ್ಯಕ್ರಮಗಳನ್ನು ಆಯೋಜಿಸಲು ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಅಥವಾ ಹಿಂದೂಸ್ತಾನಿ ಗಾಯನ, ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ಜನಪದ ಪ್ರದರ್ಶನ ಕಲಾತಂಡಗಳು, ನಾಟಕ, ಯಕ್ಷಗಾನ, ಮೂಡಲಪಾಯ, ಬಯಲಾಟ, ಗೊಂಬೆ ಮೇಳ, ಗಮಕ ಅಥವಾ ಕಥಾಕೀರ್ತನ, ಏಕಪಾತ್ರಾಭಿನಯ ಇತ್ಯಾದಿ ಕಲೆಗಳಲ್ಲಿ ಪರಿಣಿತ ಕಲಾವಿದರಿಂದ ಈ ಮೂರು ವಿಭಾಗಕ್ಕೆ ಅಂದರೆ ಸಾಂಸ್ಕೃತಿಕ ಸೌರಭ, ಯುವ ಸೌರಭ, ಚಿಗುರು ಈ ಮೂರು ವಿಭಾಗಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಜಿಗಳನ್ನು ದಿನಾಂಕ 25/6/2026 ಸಂಜೆ 5:30 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನಾಂಬ ಕಲಾಕ್ಷೇತ್ರ ಹಾಸನ ಇಲ್ಲಿ ಸಲ್ಲಿಸಬಹುದು. ಹೆಚ್ಚಿನ ವಿವರಗಳಿಗೆ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0817226162. ಮತ್ತೊಮ್ಮೆ 0817226162. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಈ ಬೆಳಿಗ್ಗೆ 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನು ಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೆ ಆಲಿಸಿ ಮತ್ತೆ ಕರೆ ಮಾಡಿ ಮಕ್ಕಳೇ. 2462889 ಮತ್ತು 2452258 ಎಸ್ಟಿಡಿ ಕ್ರಮಾಂಕ 0817272 ಈ ಸಂಖ್ಯೆಗೆ ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.
4: ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
5: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
6: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
5: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
6: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
5: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
6: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
5: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.ac.in ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ದ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೊ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ.

0: ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ದಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1,200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1,000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ದ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜೇಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲೌಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಆಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ 2ನೇ ಏಕದಿನ ಪಂದ್ಯ 17 ಜೂನ್ ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜೆರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೊ ವಿರುದ್ಧ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಪ್ಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳನ್ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ ಒಂದು ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ದಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ದ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೊ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಸವಿಗಾನ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಸವಿಗಾನ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಆಕಸ್ಮಿಕ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಕಾಮನಬಿಲ್ಲು ಚಿತ್ರದ ಗೀತೆಯನ್ನು ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ತಪ್ಪದೇ ಆಲಿಸಿ. ಈ ಬೆಳಗ್ಗೆ 8:30 ಮಾತು ಮಲ್ಲಿಗೆ

ಇದುವರೆಗೂ ಸವಿಗಾನ ಮೂಡಿ ಬಂತು. ಸಮಯ 8 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಓಹೋ ಹೋ ಹೋ ನೋಡು ಲಕ್ಷ್ಮ ಕಾಲೆ, ಯೋಗ ಯೋಗ ಅಂತಾರಲ್ಲ ಹಂಗೆ.
1: ಹೌದು,
0: ಯಾರು ಕೂತಾರೆ ಅಂತ ನೋಡು.
1: ಯೋಗವೇಯ ಅಣ್ಣ,
0: ಗುರುಬಸಣ್ಣನ್ ನೋಡಿ ಯಾವ ಕಾಲ ಆಯ್ತು, ಏನ್ ಕತೆ, ಏನಣ್ಣ ಹಿಂಗೆ ವರ್ಷ ವರ್ಷಗಟ್ಟಲೆ ನಾಪತ್ತೆ ಆಗ್ಬಿಟ್ರೆ ಹೆಂಗ್ ಮಾಡದ್ ನಾವು?
2: ಅಲ್ಲಿ ಬೇಕಾ ನಾವು ಹೆಂಗಂದ್ರ ಬರೀ ಯೋಗ ಟೈಮ್ ಅಷ್ಟೇ ನಮ್ಮನ್ ಕರೀತಾರ, ನೀವ್ ಅವಾಗ ಮಾತಾಡಿಸ್ತೀರಿ, ಮಾತಾಡೋದು ಮತ್ತ ಆಮೆ ತರ ಒಳಗ ಹೋಗ್ಬಿಡೋದು.
0: ಅಲ್ಲ ಆಮೆ ಆದ್ರೂ ಒಂದ್ ಸ್ವಲ್ಪ ಬಿಸ್ಲಿ ಗಿಸ್ಲಿಗ್ ಬಂದು ಮೈ ಹೊಡ್ತದಪ್ಪ. ನಿಮ್ದು ಎಂತ ಕತೆ ಅಂತ ಯೋಗ ಅಂದ್ರೆ ಬರೀ ಎಕ್ಸರ್ಸೈಸ್ ಅಥವಾ ಶಾಂತಿನೋ ಮನಃಶಾಂತಿನೋ? ನಾನ್ ಶಾಂತಕ್ಕನೆ ಬಿಡು, ಒಮ್ಮೊಮ್ಮೆ ಉಗ್ರ ಆಗ್ಬಿಡ್ತೀನಿ ಯಾವಾಗ್ಲೂ. ಅಲ್ಲ ಹೆಸರಿಗೆ ತಕ್ಕಂಗೆ ಯಾವಾಗ್ಲೂ ಶಾಂತವಾಗಿದ್ರೆ ಹೆಂಗ ಹೇಳು, ಒಮ್ಮೊಮ್ಮೆ ಉಗ್ರನೂ ಆಗ್ಬೇಕಾಗ್ತದೆ. ಅಣ್ಣ ಈ ಯೋಗ ದಿನ ಎಲ್ಲ ಬಂತಲ್ಲಣ್ಣ, ಜಗತ್ತಿನಾದ್ಯಂತ ಈಗ ಯೋಗ ದಿನ ಅಂತ UNO-ದವರೇ ಅದನ್ನ ಅನೌನ್ಸ್ ಮಾಡಿದ್ದಾರೆ ಅಲ್ವಾ? ಏನದು ವಿಶ್ವಶಾಂತಿಗಾಗಿ ಯೋಗ ಅಂತಂದ್ರೆ ಏನಣ್ಣ?
2: ಏನಂದ್ರೆ ನೀವೇ ಹೇಳಿದ್ರಿ ಈಗ ನೋಡಪ್ಪ, ನನ್ನ ಹೆಸರು ಶಾಂತಿ ಶಾಂತ, ಆದ್ರೆ ನನ್ನ ಮನಸ್ಸಲ್ಲಿ ಅವಾಗವಾಗ ಶಾಂತಿ ಇರಲ್ಲ ಅಂತ. ಈಗೆಲ್ಲ ನಮ್ಮ ಮೋದಿ ಸಾಹೇಬ್ರು ಇವರೆಲ್ಲ ನೋಡಿದ್ರು, ಯೋಗ ತಜ್ಞರೆಲ್ಲ ಇದ್ರಲ್ಲ, ಅವರೆಲ್ಲರು ನೋಡಿ ಏನಂದ್ರಪ್ಪ ಅಂದ್ರೆ, ಈಗೆಲ್ಲ ಜನರ ಹತ್ರ ರೊಕ್ಕ ಐತಿ, ಬುದ್ಧಿ ಐತಿ, ವಿದ್ಯೆ ಐತಿ, ಎಲ್ಲ ಮಾಹಿತಿ ಐತಿ,
0: ಏನ್ ಬೇಕಾದ್ರೆ,
2: ಆದ್ರೆ ಏನಿರ್ಬೇಕು ಅದೇ ಇಲ್ಲ. ಅದೇನಪ್ಪ ಅಂದ್ರೆ ಮನಃಶಾಂತಿ ಇಲ್ಲ, ಸಮಾಧಾನ ಇಲ್ಲ.
0: ನಾವು ದೇವ್ರಿಗೆ ಏನ್ ಬೇಡ್ಕಂತಿದ್ವಿ ಹೇಳು, ಸಣ್ಣರಿದ್ದಾಗ ವಿದ್ಯೆ ಬುದ್ಧಿ ಕೊಡಪ್ಪ, ವಿದ್ಯೆ ಬುದ್ಧಿ ಕೊಡಪ್ಪ, ವಿದ್ಯೆ ಕೊಟ್ಟ ಬುದ್ಧಿ ಕೊಟ್ಟ.
2: ಅದ ತಪ್ಪಾಗಿದ್ದಕ್ಕ, ನಮ್ಮವ್ವ ನಮ್ಮಪ್ಪ ಏನ್ ಹೇಳ್ಬೇಕಿತ್ತಂದ್ರೆ, ವಿದ್ಯಾ ಬುದ್ಧಿ ಶಾಂತಿ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಬೇಕಿತ್ತು.
0: ಶಾಂತಿ ನೆಮ್ಮದಿ ಬಿಟ್ರವರು ಮಕ್ಳಿಗೆ ಬಾಳ ಉದ್ದಾತ್ ಅನಿಸ್ತದೆ ಅಂತ ಬಿಟ್ರ ಅನಿಸ್ತದೆ ಪಾಪ.
2: ಎಲ್ಲ ಕಡೆ ಶಾಂತಿ ನೆಲೆಸ್ಬೇಕಂದ್ರ ಅಕ್ಕ, ಈಗ ಏನಂದ್ರೆ ಶಾಂತಿ ನೆಮ್ಮದಿನ ಜನ ಏನ್ ಮಾಡಕತ್ತಿದ್ರು ಗೊತ್ತ ನಿಮಗೆ? ಬೇರೆ ಕಡೆ ಹುಡ್ಕಕ್ ಶುರು ಮಾಡಿಬಿಟ್ರು, ದುಶ್ಚಟಕ್ಕೆ ಬಿದ್ರು, ಮೋಜು ಮಸ್ತಿ ಮಾಡಿದ್ರು, ಅದರಿಂದ ಇನ್ನೂ ಸ್ವಲ್ಪ ಹಾಳಾಗಿ ಹೋಗ್ಬಿಡುತ್ತೆ ಆರೋಗ್ಯ.
0: ಈಗ ನನ್ನ ನೇರ ನೇರ ಪ್ರಶ್ನೆಗೆ ನೇರ ನೇರ ಉತ್ತರ ಕೊಡು, ಯೋಗ ಮಾಡಿದ್ರೆ ಶಾಂತಿ ಬಂದ್ಬಿಡ್ತದ?
2: ಹೌದಕ್ಕ, ಯಾಕಂದ್ರೆ ಯೋಗ ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡ್ರ ಅಂದ್ರೆ ಸುಮ್ನೆ ಕೈ ಕಾಲು ಮಡಿಚಿ ಬಿಡೋದು, ಕಣ್ಣು ಮುಚ್ಕೊಂಡು ಓ ಅಂದ್ ಬಿಡೋದು ಅಂತ ಅನ್ಕೊಂಡ್ರ. ಹೌದು, ಯೋಗ ಅಂದ್ರೆ ಅದಷ್ಟೇ ಕರೆಕ್ಟ್. ಹೌದು, ಆದ್ರೆ ಅದಷ್ಟೇ ಅಲ್ಲ
0: ಟ್ರಿಕ್ ಅಕ್ಕ, ಅದನ್ನ ಹೇಳ್ಕೊಡಂಗಿಲ್ಲ
1: ಹೇಳ್ಕೊಡಂಗಿಲ್ಲ.
2: ಯೋಗ ಅಂದ್ರೆ ಬರೀ ಅಭ್ಯಾಸ, ಪ್ರಾಣಾಯಾಮ ಆಸನ ಮುದ್ರೆ ಅಂತೀವಲ್ಲ, ಇದೊಂದು ಅಭ್ಯಾಸ, ಒಂದು ಪಾರ್ಟ್ ಅಷ್ಟೇ ಅದರದ್ದು. ಆದ್ರೆ ಅದರ ಆಚೆ ಅದಕ್ಕಿಂತಲೂ ಯೋಗದ ವ್ಯಾಪ್ತಿ, ಅದರದೇನು ಆಳ ಉದ್ದ ಆಗಲ ಅಂತೀವಲ್ಲ, ಬಹಳ ಐತಿ. ಅದನ್ನ ತಿಳ್ಕೋಬೇಕು. ಬರೀ ಯೋಗ ಮಾಡೋದು ಅಷ್ಟೇ ಅಲ್ಲ, ಯೋಗದ ಉದ್ದೇಶ ಏನು, ಯೋಗ ಮಾಡೋದ್ರಿಂದ ನಾವು ಹೇಳಿದ್ರಲ್ಲ ಹೆಂಗ ವಿಶ್ವಶಾಂತಿ ಬರ್ತತಿ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡ್ಬಿಟ್ರೆ, ಜಾತಿ ಧರ್ಮ ಮತ ಪಂಥ ಇವನ್ನೆಲ್ಲದನ್ನು ಮರೆತು ಪ್ರತಿಯೊಬ್ರು ಹೆಂಗ್ ನಾವು ಬೆಳಗ್ಗೆ ಎದ್ದು ಕೂಡ ಹಲ್ಲುಜ್ತೀವಿ, ಬೈಲ್ ಕಡೆಗೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ, ಹಂಗ ಪ್ರತಿಯೊಬ್ರು ಮನೆಯಲ್ಲೂ ಪ್ರತಿಯೊಬ್ರು ಯೋಗ ಮಾಡಕ್ ಶುರು ಮಾಡ್ಬಿಡ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರು ಹಂಗೈತದ.
0: ಅಲ್ಲ ಈಗ ನನ್ಗೇಳು, ಈಗ ನಾನು ಯೋಗ ಶುರು ಮಾಡ್ತೀನಿ, ದೇಹಕ್ಕೆ ಒಂದ್ ಮಟ್ಟಿಗೆ ವ್ಯಾಯಾಮ ಆಯ್ತದೆ, ಆಮೇಲೆ ಮುಂದೆ ಶಾಂತಿ ಹೆಂಗ್ ಬರ್ತದೆ ಅದೇ
1: ಮನ್ಸಿಗೆ ಹೆಂಗ್ ಮಾಡೋದು ಅಂತ.
2: ಅದೇ ಅಕ್ಕ, ಏನಂದ್ರೆ ನಿಮ್ಗೆ ಸರಳವಾಗಿ ಹೇಳ್ಬಿಡ್ತೀನಿ ನೋಡ್ರಿ, ರೊಕ್ಕ ಐತೆ ನಮ್ಮ ಹತ್ರ ಒಂದ್ ರೂಪಾಯಿ ಏನಂದ್ರೆ ಸತ್ತ ಹೊಡ್ತಾ ಅಂತೀವಿ ನಮ್ಮ ಮೂರ್ ಕಡೆ, ನೀವು ಹೆಡ್ ಟೇಲ್ ಅಲ್ಲೋ ಅಂತೀರಿ, ಎರಡು ಮುಖ ಇರ್ತತಿ. ಹಂಗ ಮನುಷ್ಯನ ಏನು ಜೀವನ ಐತಿದು, ಇದಕ್ಕೆ ನಾವು ನೋಡೋದೇನಂದ್ರೆ ದೇಹ ಅಷ್ಟೇ ನೋಡ್ತೀವಿ, ನಮ್ಮ ಸೌಂದರ್ಯ, ನಮ್ಮ ಆರೋಗ್ಯ, ನಮ್ ಬಿ ಪಿ ಶುಗರ್ ಇಷ್ಟೇ ನೋಡ್ತೀವಿ. ಬಟ್ ಇನ್ನೊಂದು ಕಡೆ ನಮ್ಮ ದೇಹದಲ್ಲಿ ಮನಸ್ಸು ಐತಿ, ಆತ್ಮನೂ ಐತಿ, ಅಂದ್ರೆ ಜೀವನೂ ಐತಿ. ಈ ಯೋಗ ಅಂತ ಏನ್ ನಾವೇನ್ ಹೇಳ್ತೀವಲ್ಲ, ಅಲ್ಲ ಅಭ್ಯಾಸಗಳು ಮಾಡಿದ್ರೆ ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕೇವಲ ದೇಹ ಮಾತ್ರ ಚೆನ್ನಾಗಿರಲ್ಲಕ್ಕ, ಅದ್ರ ಜೊತೆಗೆ ಮನಸ್ಸು ಹದುವಾಗ್ತತಿ, ಆತ್ಮನು ಪರಿಶುದ್ಧಿ ಆಗ್ತತಿ. ಮನಸ್ಸಿಗೆ ಅಂಟ್ಕೊಂಡಿರೋ ಈ ದ್ವೇಷ, ಅಸೂಯೆ, ಕೋಪ, ತಾಪ, ನಾನಂತ ಮನಿ ಕಟ್ಸಿಲ್ಲ, ನನ್ನ ಹತ್ರ ದೊಡ್ಡ ಕಾರ್ ಇಲ್ಲ, ನನ್ನ ಹತ್ರ ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಇವೆಲ್ಲ ಚಿಂತೆಗಳು ದೂರ ಆಕವು. ಅವನು ಅಥವಾ ಅವಳು ಯಾರಾದ್ರೂ ತಮ್ಮ ಜೀವನ ನೋಡ್ಕೊಳ್ಳೋ ದೃಷ್ಟಿಕೋನನೇ ಬದಲಿ ಆಗತ್ತೆ. ಸಮಚಿತ್ತದಲ್ಲಿ ನೋಡ್ತಾರೆ, ಹೇಗಿದ್ದರೂ ಒಳ್ಳೆಯದು, ಹೇಗಿದ್ದರೂ ನಾವು ಸಂತೋಷವಾಗಿರ್ತೀವಿ ಅನ್ನೋ ಒಂದು ಸಮತೋಲನತೆ ನಿರ್ಲಿಪ್ತ ಸ್ಥಿತಿ ಬಂದ್ಬಿಡ್ತಾರೆ.
0: ಇದ್ರೂ ಅಡ್ಡಿ ಇಲ್ಲ, ಇಲ್ದಿದ್ರು ಅಡ್ಡಿ ಇಲ್ಲ,
2: ಹೆಂಗಿದ್ರು ಎವ್ರಿಥಿಂಗ್ ಇಸ್ ಓಕೆ ಅಂತೀವಲ್ಲ ಅಕ್ಕ ಲಕ್ಷ್ಮಕ್ಕ. ಹಂಗೆ
0: ಅಣ್ಣ, ನೀನ್ ಇಂಗ್ಲಿಷ್ ಆಗೆಲ್ಲ ಹಿಂಗೆ ಹೊಡೆದ್ಬಿಟ್ರೆ ನಮ್ಗೆ ಹೆಂಗ ಗೊತ್ತಾಗ್ತದೆ
2: ಅಂದ್ರೆ ಹೇಗಿದ್ರೆ ಪರವಾಗಿಲ್ಲ ಅಂತ ಹಂಗೆ ಲಕ್ಷ್ಮಕ್ಕ ಓದ್ಕೊಂಡೇಳಕ್ಕ.
1: ಆದ್ರೂ ಕಣ್ಣ ನೀನ್ ಹೇಳೋದು ಪೂರ್ತಿ ಹೋಗ್ಬಿಟ್ಟು ಆಮೇಲೆ ಎವ್ರಿಥಿಂಗ್ ಓಕೆ ಅನ್ಬಿಟ್ರಿ ಏನಂತ.
0: ಅಲ್ಲ ಅಣ್ಣ ಹೇಳೋದು, ಆತ್ಮ ಪರಮಾತ್ಮ ಇದು ನಮ್ಗೆ ಬಾಳ ಕನ್ಫ್ಯೂಸ್ ಇಡಿಸ್ಬಿಟ್ಟ ಅಣ್ಣ. ಆತ್ಮ ಬೇರೆ, ಪರಮಾತ್ಮ ಬೇರೆ, ದೇಹ ಬೇರೆ ಅಂತ ಹೇಳಿದ್ರು ಕೆಲವರು, ಒಂದ ಅಂದ್ರು. ಯಾರ್ಯಾರು ಏನನ್ನ ಅಂತಾರಪ್ಪ, ಈಗ ನಾನು ಏನ್ ಅನ್ಕೋಬೇಕಂತ ಗೊತ್ತಾಗ್ತಿಲ್ಲ.
2: ಮೂರು ಒಂದ ಕಡೆ ಅದಾವು ಅಷ್ಟ ತಿಳ್ಕೋಬೇಕು. ದೇಹ ಅನ್ನೋದು ಒಂದ್ ಗುಡಿ ಅಕ್ಕ, ಗುಡಿಯ ನೋಡಿರಣ್ಣ, ದೇವರ ಗುಡಿಯ ನೋಡಿರಣ್ಣ,
0: ದೇಹದ ಗುಡಿ.
2: ದೇಹದ್ದು ಶರೀರನ ಒಂದು ಗುಡಿ ಆಯ್ತ್ರ, ಅದ್ರೊಳಗಿರ್ತಕ್ಕಂತ ಏನು ನಮ್ಮ ಆಲೋಚನೆಗಳು ಏನ್ ಬರ್ತಾವು, ಒಳ್ಳೇದು ಕೆಟ್ಟದ್ದು ಏನೋ, ಒಟ್ಟು ಆ ಮನಸ್ಸುಗಳ ಅಥವಾ ಆಲೋಚನೆಗಳ ಆಗರವೇ ನಮ್ಮ ಮನಸ್ಸು ಅಂತೀವಿ, ಅದಾಯ್ತು. ಮತ್ತೆ ಅದ್ರೊಳಗಿರೋದು ಒಂದು ಜೀವ ಅಂತ ಐತಲ್ಲ, ನಾವೆಲ್ಲ ಉಸಿರಾಟ ನಿಂತಾಗ ಹೃದಯ ಜೀವ ಹೋಗ್ತಲ್ಲ, ಆ ಜೀವನ ಐತಿ, ಆ ಜೀವನೇ ಆ ಮೇಲಿರುವ ಪರಮಾತ್ಮನ ಒಂದು ಅಂಶ. ಹಾಗಾಗಿ ದೇಹ ಮನಸ್ಸು ಆತ್ಮ ಈ ಮೂರು ಒಂದ ಕಡೆ ಅದಾವು.
0: ಈಗ ನೀನು ಹೇಳ್ತೀಯಪ್ಪ ಬೆರಳು ಈ ಕಡೆಗೆ ಇಡ್ಕೊಂಡ್ಬಿಟ್ಟು
1: ಪ್ರಾಣಾಯಾಮ
0: ಒಂದೇ
1: ಒಳ್ಳೆಯಿಂದ
0: ಮೂರ್ ಸರ್ತಿ ತಗೋ ಮೂರ್ ಸರ್ತಿ ಬಿಡು ಅದೆಲ್ಲ ಹೇಳ್ತಿಲ್ಲಣ್ಣ.
2: ಯಾಕ ಹೇಳ್ತಿ ಕೇಳ್ಬೇಡಿ
0: ಅಲ್ಲಿ ಅಣ್ಣ, ನಂಗೆ ಹೇಳೀಗ ಮುಂದೆ ಹೇಳ್ಬಿಟ್ಟು ಹೋಗ್ ನೀನು.
2: ಪ್ರಾಣಾಯಾಮ
0: ಪ್ರತಿ ವರ್ಷ ಬತ್ತಿಯ ಹಿಂಗೆ ಬಂದ್ಬಿಟ್ಟು ಕನ್ಫ್ಯೂಸ್
1: ಮೂಗಿಡ್ಕೊಳ್ಳಿ
0: ಎಷ್ಟು ಇಡ್ಕೊಳಕಾಗ್ತದೆ ಮೂಗು. ಏ ಅಣ್ಣೋಡಲ್ಲಿ ಬಂದ ಬಾರಪ್ಪ ಒಳಗ್ ನಿನ್ನ ಸುಮ್ ಒಳಗ್ ಬಾ ನೀನ್ ಹೇಳ್ತೀನಿ. ಏ ಇಲ್ಲಿ ಏನೋ ನಾವು ಡಿಸ್ಕಸ್ ಮಾಡಕತ್ತೀವಿ ಬಾ ನಿನ್ ಒಳಗೆ. ಫೋನ್ ಎಲ್ಲ ಆಫ್ ಮಾಡ್ಕೊಂಡು ಕುತ್ಕೊಬಿಡೋದು,
1: ಕರೆದ್ರೆ ಮಾತಿಗೆ ಸಿಗಾಕಿಲ್ಲ
0: ಏನಿಲ್ಲ. ಎಲ್ಲೋಗಿದೆ
3: ಜಾಸ್ತಿ ಶಾಂತಕ್ಕ
0: ಯಾವಾಗ್ಲೂ ಇದೇ ಹೇಳ್ತಿ, ಏನ್ ಕೆಲಸ ಮಾಡ್ತಿ ಅಂತ
3: ಗೊತ್ತಿಲ್ಲ. ಕೆಲ್ಸಗಳು ಏನಿರ್ತದೆ ಏನ್ ಕತೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿದ್ದು ಗೊತ್ತಿದ್ದು
0: ಅಡ್ಡಾಡದ ಕೆಲ್ಸ ಅಲ್ಲ.
3: ಅದು ಕೆಲ್ಸ ಅಂತ ಅಂದ್ರೆ ಹಂಗೆ ಅಂದ್ರೆ ಅದು ಮುಗಿಲಾರದ ಕೆಲ್ಸ, ಅದು ಈ ಜೀವನ ಪೂರ್ತಿ ಮಾಡಿದ್ರು ಕೂಡ ಮುಗಿಯೋದಿಲ್ಲ ಅಂತ ಕಾಂಟ್ರಾಕ್ಟ್ ಗಳು ತಗೊಳದ್ ನಾನು.
0: ಅಯ್ಯೋ ದೇವ, ನೀನ್ ಒಳ್ಳೆ ಕಾಂಟ್ರಾಕ್ಟ್ ಅಂತೀಯ. ಇಲ್ಲಿ ನೋಡಿದ್ರೆ ಈ ಒಣ್ಣ ಬಂದ್ಬಿಟ್ಟು ಜೀವ ಆತ್ಮ ಪರಮಾತ್ಮ ಪರಮಾತ್ಮನ ಹುಡ್ಕಾಕತ್ತೀವಿ ನಾವ್ ಇಲ್ಲಿ ಕುತ್ಕೊಂಡು.
3: ನಂದು ಅದೇ ಕೆಲ್ಸ.
0: ಅಯ್ಯೋ ದೇವ,
3: ಅದು ನಿಮ್ದು ಬೇರೆ ಹಾದಿ ನಂದು ಬೇರೆ ಹಾದಿ ಅಂತ.
0: ಯಾವ ಹಾದಿ ಬಾಯಲ್ಲಿ ಕುತ್ಕೋ ಅಡ್ಡಾದಿ ಅಂತದ್ದು ಬೇಡ ಅಣ್ಣ. ಈಗ
2: ನೋಡ್ರಿ ಅಕ್ಕ ಏನ್ ಕೇಳ್ಸಿ ಅಂತಕ್ಕಂದ್ರಣ್ಣ, ನೋಡಪ್ಪ ನೀನ್ ಯೋಗ

0: ನಂಗೆ ಏನೇನು ಅನ್ಕಂತಿ ನೀನು, ಈಗ ಪ್ರಾಣಾಯಾಮ ಅಂದ್ರೆ ಮೂಗಿಡ್ಕೊಳ್ಳೋದು ಪಾಗಿಡ್ಕೊಳ್ಳೋದು ಅಂತಿದ್ದಿ, ನೀನ್ ಮೂಗಿಡ್ಕೊಳ್ಳೋದು ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಅದನ್ನ ಬಹಳ ಸರಳವಾಗಿ ಹೇಳ್ಬೇಕು ನಂಗೆ, ಸುಮ್ಮನೆ ನೀನ್ ಏನು ಅರ್ಥ ಆಗ್ದಂಗೆ ಹೇಳ್ಬೇಡ ಅಂತ ಹೇಳೋಣ. ಅದನ್ನ ಬಹಳ ಬಹಳ ಅಗದಿ ಸರಳ ಮಾಡಿ ಹೇಳ್ಕೊಟ್ಟು ಬಿಡ್ತೇನೆ ನಿಮ್ಗೆ. ಅಷ್ಟ ಎಷ್ಟು ಹೊಳ್ಳಿ ಅದಾವಣ ಮನುಷ್ಯನಿಗೆ, ಎರಡು ಬಲ ಹೊಳ್ಳಿ, ಎಡ ಹೊಳ್ಳಿ, ಎರಡ ಪುಣ್ಯಕ್ಕೆ, ಮೂರ್ನಾಕಿದ್ರೆ ಕಷ್ಟ ಇತ್ತು.
1: ಕನ್ಫ್ಯೂಸ್ ಆಗಿ
0: ಒದ್ದಾಡಕತ್ತಾರ ಜನ ಹೆಂಗ್ ಮಾಡೋದು, ಬಹಳ ಸರಳ ಅಣ್ಣ ನೋಡ್ರಿ. ಎಡಹೊಳ್ಳೆನ ನೀವ್ ಹೆಂಗಾರ ಮುಚ್ಕೊಡಿ, ಆ ಬೆರಳಿಂದ ಮುಚ್ಚಿ ಎಡಹೊಳ್ಳೆ ಮುಚ್ಕೊಂಬಿಡಿ, ಕ್ಲೋಸ್ ಮಾಡಿ. ಬಲಹೊಳ್ಳೆಯಲ್ಲಿ ಸುಮ್ನೆ ಆರಾಮಾಗಿ ನೀವೇನು ಒತ್ತಡ ಹಾಕೋದ್ ಬೇಡ, ಎಣಿಕೆ ಮಾಡೋದ್ ಬೇಡ, ಸುಮ್ನೆ ಬಲಹೊಳ್ಳೆಯಲ್ಲಿ ಸ್ವಲ್ಪ ಹೊತ್ತು ಉಸಿರಾಡ್ರಿ. ಹಂಗ ಉಸಿರಾಡಿದ್ರೆ ಸಾಕು, ಒಂದು ನಿಮಿಷ ಉಸಿರಾಡಿ ಸಾಕು, ಆರಾಮಾಗಿ, ಏನ್ ತೊಂದ್ರೆ ಇಲ್ಲ. ಏನಕತ್ ಗೊತ್ತಣ್ಣ, ಶರೀರ ಬಿಸಿ ಆಗ್ಬಿಡ್ತತಿ, ಯಾರಿಗೆಲ್ಲ ಕಫ ಐತಿ.
1: ನೀನ್ ಹೇಳ್ದಂಗ್ ಮಾಡಾಕತ್ತೀನಿ, ಮೂಗ್ ಕಟ್ಕೊಬಿಟ್ಟಿದೆ, ಉಸಿರೇ ಬಂತಿಲ್ಲ.
0: ಹಂಗಂದ್ರೆ ಒಂಚೂರು ವ್ಯಾಯಾಮ ಮಾಡಕ್ಕ, ನೀನ್ ಊಟ ಬೈಟ್ ಮಾಡು, ನಿಂದು ಮೂಗು ಊಟ
1: ಬೈಟ್. ಅಯ್ಯೋ ದೇವ,
2: ಪರಿಸ್ಥಿತಿ ಹೆಂಗಾಗೈತೆ ಅಂತ ಅಂದ್ರೆ ಉಸಿರಾಡೋದೇ ಬಾರಿ ಕಷ್ಟ ಆಗೈತೆ. ಒಂದ್ರಲ್ಲಿ ಮಾಡುವಂತ ಏನ್ ನಮ್ಗೆ ಅಂತ ತೆಗಿಬೇಕು ಅಂತ
0: ಇಲ್ಲಣ್ಣ, ಮಾಡ್ಬೇಕಣ್ಣ. ನೋಡ್ರಿ ಜನದ ಏನ್ ಸಮಸ್ಯೆ ಗೊತ್ತಣ್ಣ, ಈಗ ಬೊಜ್ಜ ಸಮಸ್ಯೆ. ಈ ನೋಡಿ ಯಾರ ನೋಡ್ರಿ, ನನಗೆ ಬೊಜ್ಜು ಬಂದತಿ, ದಪ್ಪಾಗೇನಿ ಅಂತಾರ. ಅಂದ್ರೆ ಕೊಬ್ಬಿನ ಅಂಶ ಜಾಸ್ತಿ ಇರ್ತತಿ, ದಪ್ಪ ಆಗಿರ್ತಾರ, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತತಿ, ದೇಹದ ತೂಕ ಜಾಸ್ತಿ ಇರ್ತತಿ. ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಶರೀರದ ಶಾಖ ಜಾಸ್ತಿ ಆಗ್ಬೇಕಂದ್ರೆ ಜ್ವರ ಅಲ್ಲಣ್ಣ, ಯಾಕ ಮತ್ ಜ್ವರ ಅನ್ಕಂಡಿ ಬೇನಿ, ಜ್ವರ ಅಲ್ಲ, ಮೈಯೊಳಗ ಅಂದ್ರೆ ಒಳಗಿರೋ ತಾಪ ಜಾಸ್ತಿ ಆಗ್ಬೇಕು, ಶಾಖ ಜಾಸ್ತಿ ಆಗ್ಬೇಕು. ಹೆಂಗ್ ಶಾಖ, ಏನು ಒಲೆ, ಏನು ಒಲೆ ಹಚ್ಚಿಟ್ಕೊಳಕತ್ತ ಹೊಟ್ಟೆಗ ಬರೋದಿಲ್ಲ. ಅದಕ್ಕೇನ್ ಮಾಡ್ಬೇಕು, ಎಡಹೊಳ್ಳೆ ಹೇಳಿದ್ನಲ್ಲ, ಎಡಹೊಳ್ಳೆ ಮುಚ್ಚಿ ಬಲಹೊಳ್ಳೆಯಲ್ಲಿ ಆರಾಮ ನಿಮ್ಗೆ ಹೆಂಗ್ ಅನುಕೂಲ ಆಗತ್ತ, ಒಂದ್ರಿಂದ ಎರಡು ನಿಮಿಷ ಉಸಿರಾಡಿ ಬೇಡ, ಏನು ಬೇಡ. ಸ್ಟಾರ್ಟಿಂಗ್ ನೀವು ಕಲಿಯಕತ್ತೀರ, ತೆರಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಎಡಹೊಳ್ಳೆ ಮುಚ್ಚಿಕೊಡ್ರಿ, ಎಡಗಡೆ ಹೊಳ್ಳೆ, ಬಲಗಡೆ ಹೊಳ್ಳೆಯಲ್ಲಿ ಸುಮ್ನೆ ಆರಾಮಾಗಿ ಒಂದ್ ಎರಡು ನಿಮಿಷ ಉಸಿರಾಡಿ. ಆಮೇಲೆ ಮೊದ್ಲ ಹೆಂಗ್ ಉಸಿರಾಡಕತ್ತಿದ್ರಲ್ಲ, ಹಂಗ ಉಸಿರಾಡಕತ್ ಬಿಡ್ರಿ, ಎರಡು ನಿಮಿಷ ಹಿಂಗ್ ಉಸಿರಾಡ್ರಿ, ಶರೀರ ಬಿಸಿ ಆಕತಿ. ಅಷ್ಟಕ್ಕ ಬಿಡಂಗಲ್ಲ, ಯಾಕಂದ್ರೆ ಬಿಸಿ ಆತಂದ್ರೆ ಮತ್ ನಿಮ್ಗೆ ಕಷ್ಟ. ಅದ ಅಷ್ಟೊತ್ತಿಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿರ್ತೈತಿ, ಗ್ಯಾರಂಟಿ ಕೆಲಸ ಮಾಡಿರ್ತೈತಿ ಅದು ಒಳಗಡೆ ಉಸಿರಾಟ. ಅದನ್ನ ನಾವು ಸೂರ್ಯನಾಡಿಯಲ್ಲಿ ಉಸಿರಾಡೋದು, ಸೂರ್ಯನ್ ಲೋಮಲೋಮ ಅಂತ ಹೇಳ್ಕ.
1: ಸೂರ್ಯನಾಡಿ
0: ಬಲಹೊಳ್ಳೆನ ಸೂರ್ಯನಾಡಿ ಅಂತ ಕರೀತಾರೆ. ಬಿಸಿ ಅಲ್ಲಣ, ಸೂರ್ಯ ಬಿಸಿ ಇರ್ತಾನಲ್ಲ, ಎಡಗಡೆದ್ದು ಹೆಂಗಿರ್ತತಿ ನೀವು
1: ಹೇಳೋಣ.
0: ಅಕ್ಕ ಶಾಂತಕ್ಕನ ಹತ್ರ ಬಂತು ನೋಡ ಆನ್ಸರ್
1: ನೋಡ್ಬೇಕಲ್ಲೋಡ್ದೆ
0: ಬಿದ್ದಬಿಡ್ ಚಂದ್ರಗ ಬಿತ್ತ ನೋಡ್ರಿ. ಈಗ ಬಲ ಒಳ್ಳೇದ್ ಹೇಳಿದ್ನೆ ನಿಮ್ಗೆ, ಎರಡ್ ನಿಮಿಷ ಉಸಿರಾಡಿದ್ರಿ ಆರಾಮಾಗಿ, ಈಗ ಉಲ್ಟಾ ಮಾಡ್ರಿ. ಉಲ್ಟಾ ಅಂದ್ರೆ ಮತ್ತೆ ಉಲ್ಟಾ ನಿಲ್ಬೇಡ್ರಿ, ಈಗ ಯಾವ್ದಾರ ಬೆರಳಿಂದ ಸುಮ್ಮನೆ ಬಲ ಹೊಳ್ಳೆ ಮುಚ್ಕೊಂಡ್ಬಿಡ್ರಿ. ಎಡಗಡೆ ಹೊಳ್ಳೆ ನಾನು ಆಗ್ಲೇ ಹೇಳಿದ್ನಲ್ಲಪ್ಪ ನಿಮ್ಗೆ, ಅಣ್ಣ ಹೇಳಿದ್ನಲ್ಲಣ್ಣ, ಆರಾಮಾಗಿ ಉಸಿರಾಡ್ರಿ ಸ್ವಲ್ಪ ಹೊತ್ತು, ಒಂದ್ ಎರಡು ನಿಮಿಷ ಅಷ್ಟೇ ಹೊತ್ತು ಉಸಿರಾಡಿ. ಅಣ್ಣ ಫ್ರಿಡ್ಜ್ ಬೇಡ, ಗಡಿಗೆ ಬೇಡ, ಮಡಿಕೆ ಬೇಡ, ಐಸ್ ಕ್ರೀಮ್ ಬೇಡ, ನಿಮ್ ಶರೀರ ತಂಪಾಗ್ಬಿಡ್ತೈತಿ.
1: ತಂಪ ಅಂದ್ರೆ ಹಣ್ಣು ಹೇಳದೀಗ ಬಿಸಿ ಮಾಡೋದು, ತಂಪ್ ಮಾಡೋದು,
0: ಆ ಬ್ಯಾಲೆನ್ಸ್ ಯೋಗ. ಅಣ್ಣ ಹೇಳಿದ್ ನೋಡ್ರಿ, ಹಿಡಿದ್ ನೋಡ್ರಿ ಅಕ್ಕ ದಾರಿ ಹಿಡಿದ್ಲಿ ಕರೆಕ್ಟ್ ಬಂದ್ರು.
1: ಇಷ್ಟ
0: ಯೋಗ ಅನ್ನೋದು ಬರೀ ಸುಮ್ನೆ ನಿಮ್ ಮ್ಯಾಕ್ ಎಬ್ಸೋದು ಅಥವಾ ನಿಮ್ಮನ್ನ ಸಿಟ್ಟು ಬರಂಗ್ ಮಾಡೋದು, ಬಿಸಿ ಮಾಡೋದು ಅಷ್ಟೇ ಅಲ್ಲ, ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಬಲಹೊಳ್ಳೆಯಲ್ಲಿ ಉಸಿರಾಡದಾಗ ಶರೀರ ಪ್ರಾಣಾಯಾಮದಲ್ಲಿ ಬಿಸಿ ಆಕತಿ, ಸೂರ್ಯ ಅನುಲೋಮ ವಿಲೋಮ ಬಲಹೊಳ್ಳೆ ಉಸಿರಾಟ. ಎಡಹೊಳ್ಳೆ ಉಸಿರಾಡದಾಗ ಏನಾಕತಿ, ಇಮ್ಮಿಡಿಯೇಟ್
1: ತಡಿಯಪ್ಪ, ಆಮೇಲೆ ಮಾಡಣ ಎಲ್ಲಾರು ಸೇರಿ, ಈಗಲೇ ಮೂಗ್ ಇಡ್ಕೊಂಡು ಕುತ್ಕೊಂಡ್ರೆ ಮಾತಾಡೋದ್
2: ಬೇಡವಾಡೋದು.
0: ಅಲ್ಲಕ್ಕ ಅಣ್ಣ ಎರಡು ಒಳ್ಳೆ ಮುಚ್ಕೊಂಡಿಲ್ಲ ಸದ್ಯ, ಒಂದ ಒಳ್ಳೆ ಮುಚ್ಕೊಂಡ್
2: ಅಣ್ಣ ಹತ್ತಾಗೋದ್ಮೇಲೆ ಲಾವ್ ಮಾಡೋದು, ಮತ್ತೆ ಅವ್ರ ಹೆಚ್ಚು ಕಮ್ಮಿ ಆಗೋದು, ಮತ್ತೆ ಅಣ್ಣನ ತಲೆಗೆ ಬರೋದು.
1: ಅವಾಗ ಬಾಯಿ ಬಿಡ್ತದೆ ಬಿಡು, ಮೂಗ್ ಮುಚ್ಚಿದ್ರೆ ಬಾಯಿ ಬಿಡಲ್ವಾ.
0: ಹಂಗ ಅನ್ಬಾಡ ಬೇಕ, ಹಂಗ ಅನ್ಬಾಡ. ಒಂದ ಹೊಳ್ಳೆಯಲ್ಲಿ ಉಸಿರಾಡೋಣ ಫಸ್ಟ್ ಬಲ ನೋಡೋಣ. ಇಷ್ಟ ಅಣ್ಣ, ಬಲ ಹೊಳ್ಳೆಯಲ್ಲಿ ಉಸಿರಾಡಿದ್ರೆ ಶರೀರ ಬಿಸಿ ಆಗತ್ತೆ, ಎಡ ಹೊಳ್ಳೆಯಲ್ಲಿ ಉಸಿರಾಡಿದ್ರೆ ತಂಪಾಕತ್ತೆ.
1: ಈಗ ತಡಿಯಪ್ಪ, ಈಗ ಬಹಳ ಒಂದ್ ದೊಡ್ಡ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ, ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದಾ?
0: ಇಲ್ಲ ಐತ್ ನೋಡಕ್ಕ, ಬರೋಬ್ಬರಿ ಅಣ್ಣ ಕಂಟ ಮಠ ಉಣ್ಣದು ಅಂತಾರೆ ನಮ್ ಕಡೆ. ಜಗ್ಗಷ್ಟು ಉಂಡು, ಉಂಡ ಮೇಲೆ ಆರಾಮದಿನ ತೆಗಿನ ಅಂತ ಹೇಳಿ ಪ್ರಾಣಾಯಾಮ ಮಾಡಕ್ ಹೋದ್ರೆ ಬಾರಿ ಬಾಧೆ ಆಗತ್ತೆ ಅಣ್ಣ ಹೊಟ್ಟೆ. ಯಾಕೆ ಹೇಳ್ರಿ, ಉಸಿರಾಡ್ಬೇಕಾದ್ರೆ ನಿಮಗೆ ಹೊಟ್ಟೆ ಮೇಲೆ ಸ್ವಲ್ಪನಾದ್ರೂ ಒತ್ತಡ ಬೀಳುತ್ತೆ, ನೀವು ಅದು ನೋಡ್ಕೊಂತ ಉಸಿರಾಡ್ತಿರ್ಲಿಲ್ಲ ಅವಾಗ, ಸುಮ್ನೆ ಉಸಿರಾಡಿದ್ರೆ ಏನಾಗಲ್ಲ. ಹಿಂಗ್ ಮಾಡಿದ್ರೆ ಒಳ್ಳೇದಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಪ್ರಾಣಾಯಾಮ ಮಾಡ್ತೀರಾ, ನಾನು ಹೇಳ್ದಂಗೆ ಬಲಹೊಳ್ಳೆಯಲ್ಲಿ ಸ್ವಲ್ಪ ಹೊತ್ತು ಉಸಿರಾಡ್ತೀರಿ, ಎಡವಳ್ಳೆಲ್ಲಿ ಉಸಿರಾಡ್ತೀರಾ, ನೀವೇನ್ ಮಾಡ್ರಿ, ಖಾಲಿ ಹೊಟ್ಟೆ ಆಗಿದ್ದಾಗ ಮಾಡ್ರಿ. ಅಂದ್ರೆ ಏನು, ಬೆಳಗಿನ ಟೈಮ್ ಹೇಳ್ತಿರಲ್ಲಪ್ಪ, ಎದ್ದು ನೀವೆಲ್ಲ ಬಹಿರ್ದೇಶ ಬಯಲ್ ಕಡೆಗೆ ಎಲ್ಲ ಹೋಗ್ಬಂದು ಹಲ್ಲಿಗೆ ಉಜ್ಜಿ ಬೇಕಾದ್ರೆ ಒಂದ್ ಅರ್ಧ ಲೋಟ ಬಿಸಿನೀರು ಕುಡ್ರಿ, ತೊಂದ್ರಿಲ್ಲ. ಖಾಲಿ ಹೊಟ್ಟೆಲ್ ಮಾಡ್ಬೇಕು, ಬೆಳಿಗ್ಗೆ ತಿಂಡಿ ತಿನ್ನಕ್ಕೆ ಮುಂಚೆ ಮಾಡೋದು ಒಳ್ಳೇದು.
1: ಆಯ್ತು, ಬೆಳಿಗ್ಗೆ ಆಗಿಲ್ಲಪ್ಪ, ಮಧ್ಯಾಹ್ನ ಖಾಲಿ ಹೊಟ್ಟೆಲ್ ಇರ್ತೀವಿ, ಅವಾಗ ಮಾಡ್ಬೋದಾ?
0: ಊಟಕ್ಕಿಂತ ಮುಂಚೆ ಮಾಡ್ಬೋದಕ್ಕ ನೀನು? ಇಲ್ಲಪ್ಪ, ನನಗೆ ಅಲ್ಲಿ ಮಟ್ಟನೂ ಟೈಮ್ ಇಲ್ಲ, ಸಾಯಂಕಾಲ ತನಕ ನನಗೆ ಕೆಲಸನ ಮಾಡ್ಕೊಂತಿರ್ತೀನಿ ನಾನು. ಅವರು ಮಧ್ಯಾಹ್ನ ಉಂಡಿರ್ತೀರಲ್ಲ ನೀವು, ಉಂಡು 3 ತಾಸ ಆಗಿರ್ಬೇಕಣ. ನೀವು 1:30 ಆಡ್ ಕುಣ್ತೀಯ ಅಣ್ಣ, ನೀನು ಒಂದ್ 3 ತಾಸ ಆಗ್ಲಿ, ಅಷ್ಟೊತ್ತಿಗೆ ಹೊಟ್ಟೆಯಾಗಿಂದು ಊಟ ಆಯ್ತು,
1: 6:30
0: ಒಂದ್ 5-6 ಗಂಟೆ ಮೇಲೆ ಸೂರ್ಯಾಸ್ತ ಟೈಮ್ ಅಂತಾರಣ್ಣ. ಗೋಧುಳಿ
1: ಟೈಮ್ ಬಿಟ್ಟು ಮಾಡಿದ್ರಾಯ್ತಾ
0: ಯಕ್ಕ ಮಾಡಬೇ. ಇದನ್ನ ಒಂದ್ ವಾರ ಮಾಡು, ನಿನ್ನ ಮನಸ್ಸು ಹೆಂಗ ಬ್ಯಾಲೆನ್ಸ್ ಆಕತಿ ಆರಾಮ ಅನಸ್ತತಿ ನನಗ್ ಬಂದ್ ಹೇಳಕ್ಕ.
1: ಅಣ್ಣ ನೀನು ಹೋದ ವರ್ಷ ಹಿಂಗೆ ಹೇಳಿ ಹೋಗಿತಿ. ನಾನು ಒಂದ್ ವಾರಲ್ಲಿ 15 ದಿವಸ ಮಾಡಿದೆ, ಅದು ಹೇಳಿದ್ನಲ್ಲ ನಾನಾಗ್ಲೇ. ಶಾಂತಕ್ ಹೋಗಿ ಉಗ್ರಕ್ಕಾಗಿದೆ.
0: ಈ ಕರೆಕ್ಟ್ ಆಗಿ ಹೇಳ್ಕೊಟ್ಟಿನಿ ಅಲ್ಲಕ್ಕ, ನೀನ್ ಮಾಡಿ ತೋರಿಸಿ ಹೇಳ್ಕೊಟ್ಬಿಟ್ಟಿನಿ, ಇಷ್ಟ ಮಾಡಬಹುದು. ಚಲೋ ಆಗ್ತದ, ಬಹಳ ಚಲೋ ಆಗ್ತದೆ.
3: ಹೇಳ್ದಂಗೆ ಈಗ ಹೇಳ್ಕೊಟ್ಟಿದ್ದನ್ ಸರಿ ಮಾಡಿದ್ರೆ ಸರಿ ಆಗ್ತದೆ, ಇಲ್ಲ ಅಂದ್ರೆ ಅದ್ರದ್ದು ಪರಿಣಾಮ ಉಲ್ಟಾ ಹೊಡಿತದೆ.
0: ಹೌದಕ್ಕ,
1: ಪರಿಣಾಮ ನೆಟ್ಗಿರಲ್ಲ ಅಂತಾರಲ್ಲ ಹಂಗೆ.
2: ಅಲ್ಲ ಬರೀ ಉಸಿರಾಡ್ತಲ್ಲ ಇಷ್ಟೆಲ್ಲ ಮ್ಯಾಜಿಕ್ ಐತೆ ಅಂತ ಅಂದ್ರೆ, ಬೇರೆ ಬೇರೆ ಮಾಡಿದ್ರೆ ಇನ್ನೇನಾಯ್ತು, ನಾವು ದೇವರಾಗ್ಬಿಡ್ತೀವ ಅಂತ.
0: ಇನ್ನ ಇರೋದ ಅದ ಕಣ ಅದು.
2: ಓ,
0: ಯೋಗ ಇರೋದೆ ನಾವೇನ್ ಜೀವಾತ್ಮ ಇದೀವಲ್ಲ, ಇಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೆಣ್ಣು ಮಕ್ಕಳು ಅನ್ಕೊಂಡು ದುಡ್ಡು ಜಾತ್ರೆ ಜಾಪತ್ರೆ ಕಾಯಿಲೆ ಅನ್ಕೊಂಡು ಇದೀವಲ್ಲ, ಈ ಒತ್ತಡದಿಂದ ಮುಕ್ತಿ ಹೊಂದ್ಬೇಕು ನಾವು. ಮುಕ್ತಿ ಅಂದ್ರೆ ಇದನ್ನ ಓಡೋಗೋದಲ್ಲ ಅಣ್ಣ, ಈ ಎಲ್ಲ ಜಂಜಡಗಳಲ್ಲಿ ಒದ್ದಾಡೋ ಬದಲು ಇಲ್ಲೇ ಇದ್ಕೊಂಡು ನಮ್ಮ ಏನ್ ಸ್ಥಿತಿ ಇದೆ, ಮನಸ್ಸಿನ ಸ್ಥಿತಿ, ನಮ್ಮ ಆಲೋಚನಾ ಸ್ಥಿತಿ, ನಮ್ಮ ವ್ಯಕ್ತಿತ್ವ
1: ಕನೆಕ್ಷನ್
0: ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ಜೀವಾತ್ಮರಾಗಿರೋ ನಾವು ಪರಮಾತ್ಮನ ಸದಾನಂದದ ಯಾವಾಗ್ಲೂ ಆನಂದವಾಗಿರೋ ಸ್ಥಿತಿ ತಲುಪೋದಕ್ಕೆ ಸಹಾಯ ಮಾಡೋದ ಯೋಗ ಅಣ್ಣ. ಅಣ್ಣ ಇನ್ನೊಂದು ಹೇಳ್ಬಿಡ್ಲೆ, ಇನ್ನೂ ಸುಲಭ ಇದು. ನಿಮ್ಗೆ ಇದು ಕಷ್ಟ ಅನಿಸ್ತು ಅಕ್ಕ ಹೇಳ್ತು ಶಾಂತಕ್ಕ, ಯಪ್ಪ ಗುರಣ್ಣ ನೀನ್ ಹೇಳ್ದಪ್ಪ ನಾ ಸರಿ ಮಾಡಿದ್ನ ಬಿಟ್ನ ಏನ ನನಗೆ ಸರಿ ಹೋಗ್ಲ ಅಂತ. ನೋಡೋಣ, ಇದನ್ನ ಕೇಳಿದ್ರೆ ಎಲ್ಲರೂ ಮಾಡ್ಬೋದು ಅಣ್ಣ, ಇದನ್ನ ಬಹಳ ಸುಲಭ. ಇಲ್ಲಿ ಮೂಗ್ ಇಡ್ಕೊಳ್ಳೋದಿಲ್ಲ ವಾಕ, ಏನೂ ಇಲ್ಲ. 8-9 ವರ್ಷದ ಮೇಲ್ಪಟ್ಟವ್ರು ಎಲ್ಲರೂ ಮಾಡ್ಬೋದು. ಬಹಳ ಶ್ವಾಸಕೋಶದ ಸಮಸ್ಯೆ ಇರಬಾರ್ದು, ದಮ್ಮು ಕೆಮ್ಮು ಟಿವಿ ಅವ್ರು ಮಾಡಬಾರ್ದು, ಎಲ್ಲರೂ ಮಾಡ್ಬೋದು. ಏನಿಲ್ಲ, ಆರಾಮ್ ಬೆನ್ ನೇರವಾಗಿ ಇಟ್ಕೋಬೇಕಕ್ಕ, ನೀವು ಬೈಕ್ ಕುಂತಿಯಲ್ಲ ಹಂಗೆ ಕುಂದ್ರಬಾರ್ದು ಲಕ್ಷ್ಮಕ್ಕ, ಬೆನ್ ನೇರ ಇಟ್ಕ
1: ನೋಡಿ ಹೆಂಗಾಗತ್ತೆ 40 ವರ್ಷಕ್ಕೆ
0: ಗೊತ್ತಾಯ್ತ ಲಕ್ಷ್ಮಕ್ಕ.
1: ನಾನ್ ಕೆಲ್ಸ ಕೇಳಿದ್ರು ಬಿಡು, ನೀನು
0: ಹೇಳಕ್ ಬಿಡ್ಬೆ, ಹೇಳ್ಬಿಡ್ತೇನ.
1: ಸ್ವಲ್ಪ ನಗ್ಬೇಕು, ಪರಮಾತ್ಮ ನಗ್ಬೇಕು ಬೇಡ ಮತ್ತೆ
0: ಕೇಳ್ಬಿಡ್ರಿ. ಇದೊಂದು ಸುಖ ಪ್ರಾಣಾಯಾಮ ಅಂತೀವಿ, ಯಾರು ಬೇಕಾದ್ರು ಮಾಡ್ಬೋದು. ನಾ ಹೇಳಿದ್ನಲ್ಲ, ಅವ್ರು ಮಾಡಂಗಿಲ್ಲ. ತುಂಬಾ ಕಫ ಇರೋರು, ಕಾಯಿಲೆ ಇರೋರು, ದಮ್ಮು ಕೆಮ್ಮ ಇರೋರು ಬೇಡ. ಬೆನ್ನ ನೇರವಾಗಿ ಇಟ್ಕೋಬೇಕಣ, ಏನ್ ಗ್ವಾಡಿ ಪಾಡಿಗೆ ಆತ್ಕೊಂಡು ಕುಂದ್ರಬಾರ್ದು. ಬೆನ್ ನೇರವಾಗಿ ಇಟ್ಕೊಂಡು ಆರಾಮ್ ಚಕಮಕ್ಳು ಹಾಕೊಂಡು ಆರಾಮ ಕುತ್ಕೊಡ್ರಿ. ಚೇರ್ ಮೇಲೆ ಕುಂದಿರ್ತೀರ, ಮಂಡಿ ನೋವು ಐತೆ, ತಲೆ ಕೆಡಿಸ್ಕೋಬೇಡ್ರಿ. ಚೇರ್ ಮೇಲೆ ಕುತ್ಕೊಡ್ರಿ, ನೇರವಾಗಿ ಕುತ್ಕೊಡ್ರಿ, ಬೆನ್ನಿಗೆ ಆಸರೆ ಇಟ್ಕೋಬೇಡಿ,
1: ಚಕ್ರಮಕ್ಳು ಹಾಕಬೇಕು,
0: ಹಂಗೆ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಡ್ರಿ, ಕೈನ ಹೆಂಗಾರ ಇಟ್ಕೊಳ್ಳಿ ತೊಂದ್ರೆ. ಚಿನ್ ಮುದ್ರೆ ಅವೆಲ್ಲ ಹೇಳ್ತಾರ ಬೇಡ, ಆರಾಮ ತೊಡೆ ಮೇಲೆ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ. ನೀವೇನ್ ಮಾಡ್ರಿ, 4 ತರ ಉಸಿರಾಡಿ, 4 ಹಂತ, ಸಿಂಪಲ್ ಆಗೈತೆನ ಕೇಳಿಸ್ಕೊಂಡು. 4 ಸೆಕೆಂಡ್ ಅಂದಾಜ್, 4 ಸೆಕೆಂಡ್, 1, 2, 3, 4 ಎಣಿಸೋ ಅಷ್ಟು, 4 ಎಣಿಕೆ ಅಷ್ಟು, 4 ಸೆಕೆಂಡ್ ಅಷ್ಟು ಉಸಿರನ್ನ ಒಳಗೆ ತಗೋಬೇಕು. ಯಾಕ ತಗೊಳ್ಬೆ, ಹೇಳ್ದಂಗೆ ಮಾಡ್ಬೆ, ತಗೊಂಡೆ
1: ಕತ್ತಿಡ್ಕೊಂಡು
0: ಕೌಂಟ್ ಮಾಡಕತ್ತ ಅಕ್ಕ, 1, 2, 3 ಎಣಸಕತ್ತಣ. 4 ಸೆಕೆಂಡ್ ಉಸಿರು ಎಳ್ಕೊಂಡ್ರೆ ಒಳಗ, 1, 2, 2 ಎಣಿಕೆ ಅಂದ್ರೆ ಎಷ್ಟಪ್ಪ, 2 ಸೆಕೆಂಡ್ ಹಿಡಿದಿಟ್ಕೊಂಡ್ಬಿಡ್ರಿ ಒಳಗೆ, ಉಸಿರು ಬಿಡಕ್ ಹೋಗ್ಬೇಡ್ರಿ ಅದನ್ನ ಒಳಗೆ ಇರ್ಲಿ. ಅವೆರಡು ಸೇರಿಸಿದ್ರೆ ಎಷ್ಟಾಯ್ತು, 4 ತಗೊಂಡದ್ದು, 2 ಇಟ್ಕೊಂಡದ್ದು, 6 ಸೆಕೆಂಡ್ ನಿಧಾನವಾಗಿ ಬಿಡ್ರಿ, ಒಂದು ಅಂದಾಜ್ 6 ಎಣಿಕೆ. ಮತ್ತೆ 2 ಸೆಕೆಂಡ್ ಉಸಿರಾಡಂಗಲ್ಲಕ್ಕ, ಸುಮ್ಮನಿರ್ಬೇಕು. 4 ಸೆಕೆಂಡ್ ತಗೋಬೇಕು, 2 ಸೆಕೆಂಡ್ ಇಟ್ಕೋಬೇಕು, 6 ಸೆಕೆಂಡ್ ಉಸಿರು ಬಿಡ್ಬೇಕು, ಮತ್ತೆ 2 ಸೆಕೆಂಡ್ ಸುಮ್ಮನೆ ಇರ್ಬೇಕು, ಮತ್ತೆ 4, 2, 6, 2 ನೆನ್ಪಿಡಿ. 4, 2, 6, 2
1: ಮಾಡ್ಬೋದಾ?
0: ಮತ್ತೂ ಅದನ್ನ ಕೇಳ್ತೀಯಲ್ಲ ಬೇ ಶಾಂತಕ್ಕ, ನನ್ನ ಶಾಂತಿನ ಹಾಳು ಮಾಡ್ತೀಯ ಬೇ ನೀನು.

ಇದುವರೆಗೂ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್, ಡಾ ಗುರುಬಸವರಾಜ್ ಯಲಗಚ್ಚಿನ್ ಹಾಗೂ ಲಕ್ಷ್ಮೀ ಹೆಚ್ಜೆ.

ಆತ್ಮೀಯ ಕೇಳುವರೆ, ಈ ಬೆಳಗ್ಗೆ 9 ಗಂಟೆಗೆ ಯೋಗಾಮೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಯೋಗ ಮತ್ತು ಆಹಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಕವಿತಾ ಎಂಬಿ.

ಇದು ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು ಆರಂಭಕ್ಕೆ ಕೇಳಿ. ಎಂಎಸ್ ಶೀಲಾ ಮತ್ತು ಕೆಎಸ್ ಸುರೇಖ ಅವರು ಹಾಡಿರುವ ಪೋತಿ ನರಸಿಂಹಾಚಾರ್ಯವರ ಕವಿತೆ ಅಕೋ ಶಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ಹೆಚ್ಎಸ್ ವೆಂಕಟೇಶಮೂರ್ತಿಯವರ ಕವಿತೆ ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆಯೇ ಇದು ಯಾವುದೋ ತಾಳಕ್ಕೆ. ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದ್ರಿ. ಈಗ ವೇಳೆ ಸರಿಯಾಗಿ 9 ಗಂಟೆ. ಇದು ಆಕಾಶವಾಣಿ ಹಾಸನ.
1: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
2: ಯೋಗ ಮತ್ತು ಆಹಾರ ಈ ಕುರಿತು ಡಾಕ್ಟರ್ ಎಂಬಿ ಕವಿತಾ ಅವರಿಂದ ಮಾಹಿತಿ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಆಹಾರದ ಕ್ರಮಗಳು ಹೇಗಿರಬೇಕು, ಹೇಗಿದ್ದರೆ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಇರುತ್ತೆ ಅನ್ನುವಂಥದ್ದು, ಈ ವಿಷಯವನ್ನ ಇವತ್ತು ತಿಳಿಸಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಎಂಬಿ ಕವಿತಾ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಯೋಗಾಭ್ಯಾಸಗಳಲ್ಲಿ ಆಹಾರ ಸೇವನೆಯ ಪ್ರಾಮುಖ್ಯತೆ ಏನಿರುತ್ತೆ ಮತ್ತೆ ಎಷ್ಟಿರುತ್ತೆ?
4: ಚರಕಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಆಹಾರ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಹಿತಾಹಿತ ವಿಶೇಷಾಚ ವಿಶೇಷ ಸುಖ ದುಃಖ ಯೋಹೋ ಅಂತ ಹೇಳಿ. ಅಂತಂದ್ರೆ ಆಹಾರವೇ ಒಂದು ವ್ಯಕ್ತಿಯನ್ನ ಮಾಡುತ್ತೆ ಮತ್ತು ಆ ವ್ಯಕ್ತಿಗೆ ರೋಗವನ್ನ ತರುವಂತದ್ದು ಕೂಡ ಆಹಾರವೇ. ನಮಗೆ ಯಾವಾಗ ಪರಿಪೂರ್ಣ ಆರೋಗ್ಯ ಸಿಗಬೇಕು ಅಂತ ಇದ್ರೆ ನಾವು ಹಿತಾಹಾರದ ಸೇವನೆಯನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಯೋಗಾಭ್ಯಾಸದಲ್ಲಿಯೂ ಆರೋಗ್ಯವಂತರಲ್ಲಿಯೂ ಆಹಾರ ಸೇವನೆ ಅತ್ಯಂತ ಮುಖ್ಯ ಅಂತ ಹೇಳಬಹುದು.
3: ಯೋಗಾಭ್ಯಾಸಗಳಲ್ಲಿ ಆಹಾರದ ಪ್ರಮಾಣ ಹೇಗಿರಬೇಕು?
4: ಯೋಗಾಭ್ಯಾಸ ಮಾಡುವಂತವರು ಮಿತಾಹಾರಿಗಳಾಗಿರಬೇಕು ಅಂತ ಎಲ್ಲಾ ಯೋಗ ಸಂಬಂಧಿ ಪುಸ್ತಕಗಳಲ್ಲಿ ನಮಗೆ ಉಲ್ಲೇಖ ಕಾಣ್ತದೆ. ಮಿತಾಹಾರ ಅಂತ ಅಂದ್ರೆ ಏನು? ಒಂದು ಸಮತೋಲಿತ ಆಹಾರ ಅಂತ ಹೇಳಬಹುದು. ನಮ್ಮ ದೇಹದಲ್ಲಿ ಅಗ್ನಿಗೆ ಪೂರಕವಾಗಿ ಇರುವಂತೆಯೇ ನಾವು ಆಹಾರವನ್ನ ಸೇವಿಸಬೇಕು ಅನ್ನೋದು ಯೋಗ ಮತ್ತು ಆಯುರ್ವೇದ ಎರಡರಲ್ಲೂ ಹೇಳ್ತಾರೆ. ಒಂದ್ ಕಡೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಮ್ಮ ಹೊಟ್ಟೆಯ 1/3 ಭಾಗದಷ್ಟು ಘನಾಹಾರದ ಸೇವನೆ, ಇನ್ನು 1/3 ಭಾಗದಷ್ಟು ದ್ರವಾಹಾರದ ಸೇವನೆಯನ್ನು ಮಾಡಿ ಉಳಿದ 1/3 ಭಾಗವನ್ನ ವಾಯುವಿನ ವಿಹಾರಕ್ಕೆ ಅಂತ ಹೇಳಬಹುದು, ನಾವು ಗಾಳಿ ಆಡ್ಲಿಕ್ಕೆ ಬಿಡಬೇಕು. ಇನ್ನು ಕೆಲವೊಂದು ಯೋಗ ಪುಸ್ತಕಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಹಸಿವಿನ 3/4 ಭಾಗದಷ್ಟೇ ಆಹಾರವನ್ನ ಸೇವಿಸಿ, ಇನ್ನೂ ಒಂದ್ ಸ್ವಲ್ಪ ಹಸಿವೆ ಇದೆ ಅನ್ನುವಷ್ಟು 1/4 ಅಂಶ ಅಂತ ಹೇಳಬಹುದು, ಆವಾಗ ನಾವು ಆಹಾರ ಸೇವನೆಯನ್ನು ನಿಲ್ಲಿಸಬೇಕು ಅಂತ. ಇದೇನಾಗತ್ತೆ ಅಂದ್ರೆ ನಮ್ಮ ಚಯಾಪಚಯ ಕ್ರಿಯೆಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಮಿತಾಹಾರಿಗಳಾಗಿರಬೇಕು ಅಂತ ಹೇಳಬಹುದು. ಮತ್ತು ಇಲ್ಲಿ ಕೇವಲ ಪ್ರಮಾಣಕ್ಕಷ್ಟೇ ಅಲ್ಲ, ನಾವು ಆಹಾರದ ಗುಣಕ್ಕೆ ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ. ಅದಕ್ಕೆ ಘನಾಹಾರ ದ್ರವಾಹಾರ ಅಂತ ಈ ಬೇರೆ ಬೇರೆ ಗುಣಗಳುಳ್ಳ ಆಹಾರವನ್ನ ಹೇಳಿದ್ದಾರೆ.
3: ಇನ್ನು ಯೋಗದಲ್ಲಿ ಮತ್ತೆ ಆಯುರ್ವೇದದಲ್ಲಿ ಆಹಾರವನ್ನ ವಿಂಗಡಣೆ ಮಾಡುವಂತದ್ದಿದೆ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತೆ

0: ತಾಮಸಿಕ ಆಹಾರ ಅಂತ ಹೇಳಿ.
1: ಈ
0: ಆಹಾರಗಳ ಬಗ್ಗೆ ಹಾಗೂ ಅವು ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಒಂದಷ್ಟು ವಿವರಾತ್ಮಕವಾಗಿ ತಿಳಿಸ್ಕೊಡಿ.
1: ಮನಸ್ಸಿನ ಮೂರು ಗುಣಗಳು ಅಂತ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸತ್ವ ಅನ್ನುವಂಥದ್ದನ್ನ ನಾವು ಮನೋಗುಣ ಅಂತ ಹೇಳಿದ್ರೆ, ರಜಸ್ ಮತ್ತು ತಮಸ್ಸನ್ನ ನಾವು ಮನೋದೋಷಗಳು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಮೂರು ದೋಷಗಳು ಅಂದ್ರೆ ವಾತಪಿತ್ತ ಕಫ ಯಾವಾಗ ಸಮಾವಸ್ಥೆಯಲ್ಲಿರ್ತವೆ ಆವಾಗ ನಮ್ಮ ಸತ್ವ ಹೆಚ್ಚಾಗತ್ತೆ ಅಂತ. ಆದ್ರೆ ರಜಸ್ ಯಾವಾಗ ಹೆಚ್ಚಾಗತ್ತೆ ಅಂದ್ರೆ ನಮ್ಮ ಪಿತ್ತ ಮತ್ತು ವಾತದೋಷಗಳ ಕಾಂಬಿನೇಷನ್ ಯಾವಾಗ ಆಗುತ್ತೆ ಆವಾಗ ರಜಸ್ ಹೆಚ್ಚಾಗುತ್ತೆ, ಮತ್ತೆ ಕಫ ಯಾವಾಗ ಜಾಸ್ತಿ ಆಗತ್ತೆ ಆವಾಗ ತಮಸ್ ಹೆಚ್ಚಾಗತ್ತೆ. ಹಾಗಾಗಿ ಈ ಜೋಡಣೆ ಏನಿದೆ ಇದು ಎರಡು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡೋದ್ರಿಂದ ಇದನ್ನ ದೋಷಗಳು ಅಂತ ಹೇಳಿದ್ದಾರೆ, ಮನೋದೋಷಗಳು ಅಂತ ಹೇಳಿದ್ದಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ. ಇಲ್ಲಿ ಈ ರಾಜಸಿಕ ಮತ್ತು ತಾಮಸಿಕ ಆಹಾರಗಳೇನಿದ್ದಾವೆ ಅವು ನಮ್ಮ ಮನಸ್ಸಿನ ದೋಷವನ್ನು ಹಾಗೆಯೇ ದೈಹಿಕವಾಗಿಯೂ ಕೂಡ ದೋಷಗಳನ್ನ ವ್ಯತ್ಯಾಸಗೊಳಿಸುವುದರಲ್ಲಿ ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಮಾಡುತ್ತೆ ಅಂತ. ಯೋಗಾಭ್ಯಾಸ ಮಾಡುವಂತವರು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವಿವರಣೆಯನ್ನ ಕೊಡ್ತಾರೆ. ಇನ್ನು ಆಹಾರ ಗುಣಗಳ ಬಗ್ಗೆ ನಾವು ವಿಚಾರ ಮಾಡುವಂತದ್ದು ಅಂತಂದ್ರೆ, ಮೊದಲನೇದಾಗಿ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರದ ವಿವರಣೆಯನ್ನ ಕೊಡ್ತಾ ಏನ್ ಹೇಳಿದ್ದಾರೆ ಅಂದ್ರೆ, ಆಯುಃ ಸತ್ವಂ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾ ಹೃದಯ ಆಹಾರಾಹ ಸಾತ್ವಿಕ ಪ್ರಿಯಃ ಅಂತ ಹೇಳಿದ್ದಾರೆ. ಅಂತಂದ್ರೆ ಯಾವ ರೀತಿಯ ಆಹಾರವು ನಮ್ಮ ದೇಹದ ಆಯಸ್ಸನ್ನು ಮತ್ತು ನಮ್ಮ ಮನಸ್ಸಿನಲ್ಲಿ ಗುಣ ಅಂತ ಏನ್ ಹೇಳಿದ್ವಿ ನಾವು ಸತ್ವ, ಅದನ್ನ ಹೆಚ್ಚಿಗೆ ಮಾಡ್ತದೆಯೋ, ನಮಗೆ ದೈಹಿಕ ಮಾನಸಿಕ ಬಲವನ್ನ ಕೊಡ್ತದೆಯೋ, ಆರೋಗ್ಯವನ್ನ ಕೊಡ್ತದೆಯೋ, ಸುಖ ಮತ್ತು ಪ್ರೀತಿಗಳನ್ನ ಯಾವ್ದು ಹೆಚ್ಚು ಮಾಡುತ್ತದೆ ಅವುಗಳನ್ನ ನಾವು ತಾಮಸಿಕ ಆಹಾರ ಅಂತ ಹೇಳ್ತೀವಿ ಅಂತ. ಅದರ ಒಂದು ಸೆಟ್ ಆಫ್ ಎಕ್ಸಾಂಪಲ್ ಏನ್ ಹೇಳಿದ್ದಾರೆ ಅಂದ್ರೆ, ಅತ್ಯಂತ ಮುಖ್ಯವಾಗಿ ಅದು ರಸ್ಯವಾಗಿರಬೇಕು ಅಂದ್ರೆ ರಸಭರಿತವಾಗಿರಬೇಕು, ಜ್ಯೂಸಿ ಅಂತ ಏನ್ ಹೇಳ್ತೀವಿ ನಾವು. ಇನ್ನೊಂದು ಸ್ನಿಗ್ಧ ಅಂತ ಅಂದ್ರೆ ಅಲ್ಪ ಅಂಶದಲ್ಲಿ ಜಿಡ್ಡುಳ್ಳದ್ದಾಗಿರಬೇಕು, ಪೂರ್ಣವಾಗಿ ಜಿಡ್ಡನ್ನ ತೆಗೆದಂತಹ ಆಹಾರವನ್ನ ನಾವು ಸೇವನೆ ಮಾಡಬಾರದು ಅಂತ. ಸ್ಥಿರ ಅಂತ ಅಂದ್ರೆ ನಮ್ಮ ದೇಹಕ್ಕೆ ಯಾವುದು ಕಾಂಪ್ಯಾಕ್ಟ್ನೆಸ್ ಕೊಡುತ್ತೆ, ಸರಿಯಾಗಿ ಈಗ ನಮ್ಮ ಮಾಂಸ ಖಂಡಗಳ ಬೆಳವಣಿಗೆ ಆದಾಗ ಏನಾಗ್ತದೆ ಅಂದ್ರೆ ಬಾಡಿ ಶೇಪ್ ಕಾಣುತ್ತೆ. ಈಗ ನಾವು ಬಾಡಿ ಬಿಲ್ಡರ್ಸ್ ಅಲ್ಲಿ ನೋಡಬಹುದು, ಅಲ್ಲಿ ಕೊಬ್ಬು ಕಡಿಮೆ ಇರ್ತದೆ, ಮಾಂಸಗಳ ಸ್ಥೈರ್ಯ ಜಾಸ್ತಿ ಇರ್ತದೆ, ಅದರ ಸ್ಥಿರತೆ ಜಾಸ್ತಿ ಇರ್ತದೆ. ಹಾಗಾಗಿ ಯಾವುದು ಮಾಂಸ ಖಂಡಗಳಿಗೆ ಪೂರಕವು ಅದು ನಮಗೆ ಸ್ಥಿರತೆಯನ್ನು ಕೊಡ್ತದೆ ಅಂತ. ಸೊ ಆ ತರಹದ ಆಹಾರಗಳು. ಇನ್ನು ಹೃದಯ ಅಂತಂದ್ರೆ ಇಲ್ಲಿ ಮನೋ ಆಹ್ಲಾದಕರ ಅಂತ, ಯಾವುದು ಹೃದಯಕ್ಕೆ ಒಳ್ಳೆಯದು ಅನ್ನೋದಲ್ಲದೆ ಯಾವುದು ನಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡ್ತದೆ. ಯಾಕಂದ್ರೆ ನಾವು ಈಗ ಇಷ್ಟ ಇಲ್ಲದ ಆಹಾರವನ್ನ ತಿಂದ್ರೆ ಅದರ ಪರಿಣಾಮ ನಮಗೆ ಒಳ್ಳೆಯದಾಗೋದಿಲ್ಲ ಅಂತ. ಹಾಗಾಗಿ ನಾವು ಏನನ್ನೇ ತಿಂದರೂ ಇಷ್ಟಪಟ್ಟು ತಿನ್ಬೇಕು, ಅದಕ್ಕೆ ಆಹಾರನ ಬೈಬೇಡಿ ಅಂತ ಹೇಳ್ತಾರೆ. ನೀವು ತಿಂತಾ ಇರುವಾಗ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ ಅಂತ ಹೇಳ್ತಾರೆ ಇದೇ ರೀಸನ್ಗೆ. ಹಾಗಾಗಿ ಇಂತಹ ಆಹಾರಗಳು ಸಾತ್ವಿಕ ಅಂತ ಹೇಳಿದ್ದಾರೆ. ಇನ್ನು ನಾವು ರಾಜಸಿಕ ಮತ್ತು ತಾಮಸಿಕ ಆಹಾರಗಳ ಬಗ್ಗೆ ಹೇಳಬೇಕಂದ್ರೆ ಅದು ಎರಡೂ ನಮ್ಮ ದೇಹಕ್ಕೆ ಆರೋಗ್ಯವನ್ನ ತಂದುಕೊಡುವಂತದ್ದಲ್ಲ. ಯಾವ್ದಪ್ಪ ಇದು? ಕಟು ಅಮ್ಲ ಲವಣ ಅತಿ ಉಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕ ಆಮಯಪ್ರದ ಅಂತ ಹೇಳಿದ್ದಾರೆ. ಅಂದ್ರೆ ಉಪ್ಪು ಹುಳಿ ಖಾರ ನಮ್ಗೆ ಅದಿಲ್ಲದೆ ಬದುಕಕ್ಕಾಗಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ಅತ್ಯಂತ ಹೆಚ್ಚಾಗಿ ನಾವು ಅದನ್ನ ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ನಮ್ಮ ಮನಸ್ಸಿನಲ್ಲಿ ರಾಜಸಿಕತೆಯನ್ನ ಹೆಚ್ಚು ಮಾಡುತ್ತೆ ಅಥವಾ ರಜೋದೋಷವನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಅದರಿಂದ ಆರೋಗ್ಯ ನಮಗೆ ಬರೋದಿಲ್ಲ ಅಥವಾ ರೋಗ ಬರ್ತದೆ ಅಂತ. ಇನ್ನು ತಾಮಸಿಕ ಆಹಾರ ಯಾವ್ದಪ್ಪ ಅಂದ್ರೆ ಈ ಹಳಸಿದಂಥದ್ದು ಅಥವಾ ಎಂಜಲ್ ಮಾಡಿದ್ದಂಥದ್ದು ಅಥವಾ ಕೊಳತದ್ದು, ಆಹಾರ ತಯಾರಿಸಿ ಬಹಳಷ್ಟು ಸಮಯ ಆಗೋಗಿದೆ ಅಂತದ್ದು, ರುಚಿ ಇಲ್ಲದೆ ಇರುವಂತದ್ದು, ಇದನ್ನೇ ತಾಮಸಿಕ ಆಹಾರ ಅಂತ ಹೇಳಿದ್ದಾರೆ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಛಿಷ್ಟಂ ಅಪಿಚ ಅಮೇದ್ಯಂ ಭೋಜನಂ ತಾಮಸಪ್ರಿಯಂ. ಇವನ್ ಸ್ವಚ್ಛವಾಗಿ ಇಲ್ದಿದ್ದಂತಹ ಜಾಗದಲ್ಲಿ ಬೆಳೆದಂತದ್ದು, ಸಂಗ್ರಹಿಸಿದ್ದಂತೂ ಅಥವಾ ತಯಾರಿ ಮಾಡಿದ್ದಂತೂ, ಇದೆಲ್ಲ ಆಹಾರಗಳು ನಮ್ಮ ತಮಸ್ಸನ್ನ ಹೆಚ್ಚು ಮಾಡುತ್ತದೆ ಅಂತ. ಹೀಗಾಗಿ ಇದೆರಡೂ ರೋಗಕ್ಕೆ ಕಾರಣ ಮಾಡುತ್ತೆ. ಸಾತ್ವಿಕ ಆಹಾರ ಮಾತ್ರ ನಮ್ಮ ಆರೋಗ್ಯವನ್ನು ಕೊಡೋದ್ರಿಂದ ಯೋಗಾಭ್ಯಾಸಕ್ಕೆ ಅದು ಅತ್ಯಂತ ಪೂರಕವಾಗಿದೆ ಅಂತ.
0: ಈ ಯೋಗ ಮತ್ತೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ?
1: 9 9 8 6 4 3 2 9 5 4.
0: ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
1: 9 9 8 6 4 3 2 9 5 4.
0: ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಆಹಾರ ಈ ವಿಷಯವನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು

0: ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ಯೋಗ ಮತ್ತು ಆಹಾರ ಈ ಕುರಿತು ಡಾಕ್ಟರ್ ಎಂಬಿ ಕವಿತಾ ಅವರಿಂದ ಮಾಹಿತಿ ಕೇಳಿದಿರಿ.
2: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ನೆರವು ಶಮಿತಾ ಜೈನ್.

ಕೇಳುಗರೇ, ಸಮಯವನ್ನ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 9:10.04. ಇದು ಆಕಾಶವಾಣಿ ಹಾಸನ. ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಮೋಹನ್ ಕುಮಾರ್ ಎನ್ ಅವರು ಹಾಡಿರುವ ವೇದ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಬಣ್ಣದ ಬುಗ್ರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪ್ರತಾಪ್ ಭಟ್ ಅವರು ಬರೆದಿರುವ ವಿಕಿಪೀಡಿಯಾ ಚಿತ್ರದ ಗೀತೆಯನ್ನ. ರಾಕೆನ್ ನೀಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನ ಹಾಡಿದ್ದಾರೆ ವಾಸುಕಿ ವೈಭವ್.

0: ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ದಿನಾಂಕ 19/6/2026 ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು ದಿನಾಂಕ 21/6/2026 ಬೆಳಗ್ಗೆ 7:00 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆಯಲ್ಲಿ ಕೋರಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
2: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
3: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ.
0: ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ವಾಸುಕಿ ವೈಭವ್ ಅವರು ಹಾಡಿರುವ ತೂತುಕಾಸು ಚಿತ್ರದ ಗೀತೆಯನ್ನ. ರವಿಕುಮಾರ್ ಅವರ ಸಾಹಿತ್ಯ, ಲೋಕಿ ತವಸ್ಯ ಅವರ ಸಂಗೀತವಿದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
1: ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಗೀತ ಕಟ್ಟಿಯವರ ಸ್ವರದಲ್ಲಿರುವ ವೀಲ್ ಚೇರ್ ರೋಮಿಯೋ ಚಿತ್ರದ ಗೀತೆಯನ್ನು. ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಭರತ್ ಬಿಜೆ.

ವಿಜಯ್ ಪ್ರಕಾಶ್ ಮತ್ತು ಕೀರ್ತನಾ ವೈದ್ಯನಾಥನ್ ಅವರು ಹಾಡಿರುವ ವಿಜಯಾನಂದ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಧನಂಜಯ ರಂಜನ್, ಸಂಗೀತ ನೀಡಿದ್ದಾರೆ ಗೋಪಿಸುಂದರ್ ಸಿ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಉಸಿರೇ ಉಸಿರೇ ಚಿತ್ರದ ಗೀತೆಯಿದು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿವೇಕ್ ಚಕ್ರವರ್ತಿಯವರ ಸಂಗೀತವಿದೆ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಆತ್ಮೀಯ ಕೇಳುಗರೆ, ಈ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಕ್ಕಳು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ತಪ್ಪದೇ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿ. ಪುಟಾಣಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹೇಳಬಹುದು, ಪುಟಾಣಿ ಕತೆಗಳನ್ನ ಸಹ ಹೇಳಬಹುದು. ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಇದೊಂದು ಸುವರ್ಣಾವಕಾಶ. ಮಕ್ಕಳೇ,
3: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣಬೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
2: ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯು ಟರ್ನ್ 2 ಚಿತ್ರದ ಗೀತೆಯನ್ನು. ಗೀತೆಯನ್ನು ಬರೆದು ಸಂಗೀತ ನೀಡಿ ಗೀತೆಯನ್ನು ಹಾಡಿದ್ದಾರೆ ಚಂದ್ರು ಓಭಯ್ಯ.

0: நம்பி கெட்டவரில்லவோ மண்ணன்னு எந்தெந்து.
1: சகல ஜீவிகள தாண மண்ணு,
2: விஷகளிந்த ஆகுத்திதே ஹொண்ணு.
3: ಭೂಮಿ ಹಸಿರ ಸಂಪತ್ತಿನ ಆಗರ,
2: ಕುಂದದಿರಲಿ ನಮ್ಮ ಸಡಗರ.
4: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
5: ಆಸೆಗಳಿಗೆ ಕಡಿವಾಣ ಇರಲಿ,
2: ಕಲ್ಮಶಗಳು ಸೇರದಂತಿರಲಿ,
4: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
1: ಕೇಳುಕರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ವತಿಯಿಂದ ಚಿತ್ರಕಲೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಚಿತ್ರಕಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕದ ಅಂಗೀಕೃತಗೊಂಡ ಚಿತ್ರಕಲಾ ವಿದ್ಯಾಲಯಗಳಲ್ಲಿ ಚಿತ್ರಕಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಿಎಫ್ಎ ಅಥವಾ ಎಂಎಫ್ಎ ವ್ಯಾಸಂಗ ಮಾಡುತ್ತಿರುವ ಚಿತ್ರಕಲಾ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ಕರ್ನಾಟಕದವರಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ದಿನಾಂಕ 30/6/2026 ಒಳಗಾಗಿ ಅಕಾಡೆಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ರಿಜಿಸ್ಟ್ರಾರ್ ಕರ್ನಾಟಕ ಲಲಿತಕಲಾ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು 560002 ಇವರಿಗೆ ತಲುಪಿಸಲು ಕೋರಿದೆ. ಕೊನೆಯ ದಿನಾಂಕ ನಂತರ ಬಂದಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ವಿವರಗಳಿಗಾಗಿ ಅಕಾಡೆಮಿಯ ವೆಬ್ಸೈಟ್ ವಿಳಾಸ https://lalitakala.karnataka.gov.in. ಹಾಗೆ ದೂರವಾಣಿ ಸಂಖ್ಯೆಗಳಿವೆ. ಹೆಚ್ಚಿನ ಮಾಹಿತಿಗಾಗಿ 0802480277 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತೀ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಬಣದ ಬುಗುರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗೌಸ್ಪೀರ್ ಅವರ ಗೀತರಚನೆ ಇರುವ ವಾಸಂತಿನಲ್ಲಿದ್ದಾಗ ಚಿತ್ರದ ಗೀತೆ. ಶ್ರೀಗುರು ಅವರ ಸಂಗೀತ ಸಂಯೋಜನೆ ಇದೆ. ಗೀತೆಯನ್ನು ಹಾಡಿದ್ದಾರೆ ಶಶಾಂಕ್ ಶೇಷ್ಗಿರಿ, ಪ್ರಿಯಾಂಕಾ ಶ್ರೀಗುರು ಮತ್ತು ಸಂಗಡಿಗರು.

0: ಲೇಯ್, ಏನು ಆಯ್ತು? ತುಂಬಾ ಲವ್ ಮಾಡ್ತಿದ್ದ?
1: ಹೂವಣ್ಣ, ಅವಳನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ ಅಣ್ಣ.
0: ನೋಡೇ ಇಲ್ಲ. ಇಷ್ಟೊತ್ತು ನೋಡಿದ್ಯಾರ ಅವರ ಮುಂದಿರ್ನ? ಎದಲ ಮೇಲೆ

0: ಬಣ್ಣದ ಬುಗುರಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯಪ್ರಸಾದ್ ಅವರ ಸಾಹಿತ್ಯ, ಜೆ ಅನೂಪ್ ಸಿಲಿನ್ ಅವರ ಸಂಗೀತವಿರುವ ತೋತಾಪುರಿ ಚಾಪ್ಟರ್ 2 ಚಿತ್ರದ ಗೀತೆಯನ್ನ. ಗೀತೆಯ ಗಾಯಕರು ವ್ಯಾಸರಾಜ್ ಸೋಸಲೆ, ಅನನ್ಯ ಭಟ್ ಮತ್ತು ಸುಪ್ರಿಯಾ.
1: ಕಭಿ ಕಿಸಿ ಸೇ ಪ್ಯಾರ್ ಕಿಯಾ, ಕಭಿ ಕಿಸಿ ಕೋ ದಿಲ್ ದಿಯಾ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕಾರ್ಯಕ್ರಮ ಚಿಣ್ಣರ ಲೋಕ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2462 8 ಮತ್ತೊಂದು 2452 258. ಎಸ್ಟಿಡಿ ಕ್ರಮಾಂಕ 081 72.

0: ಎಲ್ಲ ಪುಟಾಣಿ ಮಕ್ಕಳಿಗೂ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ಎಲ್ಲ ತಯಾರಿದ್ದೀರಾ ಅಲ್ವಾ? ನಿಮಗಾಗಿ ಈ ಕಾರ್ಯಕ್ರಮ ಅರ್ಧ ಗಂಟೆ ಮೂಡಿಬರುತ್ತೆ. 10:30 ತನಕ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ನೀವು ಹಾಡನ್ನ ಹೇಳ್ಬೋದು, ಕಥೆಗಳನ್ನ ಹೇಳ್ಬೋದು, ಪುಟಾಣಿ ತುಣುಕು ಆದಂತಹ ಒಂದು ಭಾಷಣವನ್ನು ಕೂಡ ನೀವು ಹೇಳಬಹುದು. ಚುಟುಕಾಗಿರಲಿ, ಬೇಗ ಮುಗಿಸ್ಬೇಕು. ನಿಮ್ಮಷ್ಟೇ ಬೇರೆ ಮಕ್ಕಳು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಕರೆ ಮಾಡಿದಂತಹ ಮಕ್ಕಳು ತಾವು ಹಾಡನ್ನು ಹೇಳೋದಾಗಿರ್ಬೋದು, ಕಥೆಯನ್ನು ಹೇಳೋದಾಗಿರ್ಬೋದು, ಚುಟುಕಾಗಿ ಹೇಳಿ ಮುಗಿಸ್ಬೇಕು. ಪೋಷಕರಲ್ಲೂ ಕೂಡ ಇದೊಂದು ವಿನಂತಿ, ಮಕ್ಕಳು ಒಂದು ಹಾಡುಗಟ್ಟಲೆ ಹೇಳಬೇಕಾದ್ರೆ ಒಂದು 2 ನಿಮಿಷ ತನಕ ತಗೋಬೇಕಾದ್ರೆ ನೀವು ಚುಟುಕಾಗಿ ನಿಲ್ಲಿಸಿ ಮಕ್ಕಳನ್ನ ಮಾತಾಡೋದಕ್ಕೆ ಹೇಳಬೇಕು. ಈಗ ಮೊದಲ ಕರೆ ಯಾರು ನೋಡೋಣ. ನಮಸ್ಕಾರ.
1: ಹಲೋ,
0: ಯಾರಿದು?
1: ನಾನು ಹಾಸನ್ ವಸ್ತ್ರ ಬೀದಿಯಿಂದ ವಿದ್ಯಾಸಿಂಚನ.
0: ವಿದ್ಯಾಸಿಂಚನ, ವಿದ್ಯಾಸಿಂಚನ, ಏನ್ ಓದ್ತಾ ಇದೀಯ ಪುಟ್ಟ?
1: 2ನೇ ತರಗತಿ.
0: 2ನೇ ತರಗತಿ ಓದ್ತಾ ಇದೀಯಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀಯ?
1: ಪದ್ಯ ಹೇಳ್ತೀನಿ.
0: ಪದ್ಯ ಚುಟುಕಾಗಿರ್ಬೇಕು, ಬೇಗ ಮುಗಿಸ್ಬೇಕು. ಆಯ್ತಾ?
1: ಆಯ್ತು.
0: ಓಕೆ, ಹೇಳು.
1: ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೆ ಒಂದು ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿಗಳು ನುಂಗಿತ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಗಳು ಆಗಿತ್ತು. ಉದ್ದ ಸೊಂಡಿರು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು. ದಪ್ಪನೆ ಕಾಲು ಹಗಲದ ಕಿವಿ ಮೋಟು ಬಾಲವಿತ್ತು. ಕಾಲಿಗೆ ಗೆದ್ದೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೊಟ್ಟೆ ಗುಣದ ಕೇಳೋ ಜಾಣ ಆನೆ ಬಂದಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು

0: ಹರಿಹರ ಟಿತ್ತು.
1: ಹಾ, ವಿದ್ಯಾ ಸಿಂಚನ ಮುಗೀತಾ? ಚೆನ್ನಾಗಿ ಹೇಳ್ದೆ ಆನೆದು ಕತೆ, ಪದ್ಯ ತುಂಬಾ ಚೆನ್ನಾಗಿತ್ತು. ನಿನ್ಗೊಂದು ಪ್ರಶ್ನೆ ಕೇಳಲಾ? ಪುಟಾಣಿ ಗಿಡಗಳನ್ನ ನೆಡ್ತೀವಲ್ಲ ಪುಟ, ಅದು ಬೆಳೆಯೋದಕ್ಕೆ ಅಂದ್ರೆ ದೊಡ್ಡದಾಗೋದಕ್ಕೆ ಏನೇನ್ ಬೇಕು? ಅದಕ್ಕೆ
0: ಸೂರ್ಯನ ಬೆಳಕು, ನೀರು, ಗೊಬ್ಬರ, ಗಾಳಿ.
1: ಗಾಳಿ. ಮುಖ್ಯವಾಗಿ ಏನ್ ಬೇಕು ಹೇಳು ನೋಡೋಣ.
0: ಮುಖ್ಯವಾಗಿ ಸೂರ್ಯನ ಬೆಳಕು.
1: ಸೂರ್ಯನ ಬೆಳಕು ಬೇಕು. ಅದು ಬೆಳೆಯೋದಕ್ಕೆ ಮೂಲ ಏನು? ನಾವ್ ಎಲ್ಲಿಗೆ ನೆಡ್ತೀವಿ?
0: ನೆಲ.
1: ನೆಲ.
0: ಆ,
1: ಮಣ್ಣು ಅಲ್ವಾ? ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳ್ದೆ ಉತ್ತರನ. ಧನ್ಯವಾದ ಪುಟಾಣಿ, ಹೀಗೆ ಕರೆ ಮಾಡ್ತಾ ಇರು, ಆಯ್ತಾ?
0: ಧನ್ಯವಾದಗಳು.
1: ನಮಸ್ತೆ. ಚಿಣ್ಣರ ಲೋಕ ಆಶ್ರಿತಾನಾ? ಆಶ್ರಿತಾ, ಏನ್ ಓದ್ತಿರೋದು ಆಶ್ರಿತಾ? ಎಂಟನೇ ತರಗತಿ ಓದ್ತಾ ಇರೋದು. ಏನ್ ಹೇಳ್ತೀರಾ ಇವತ್ತು ಕಾರ್ಯಕ್ರಮದಲ್ಲಿ? ಯಾವ ಹಾಡಪ್ಪ? ಬೇಗ ಹೇಳಿ ಮುಗಿಸ್ಬೇಕು, ಒಂದು ನಿಮಿಷದೊಳಗಡೆ ಇರ್ಬೇಕು, ಅಂದ್ರೆ ಒಂದು ಒಂದೂವರೆ ನಿಮಿಷದೊಳಗಡೆ ಮುಗಿಸ್ಬೇಕು, ಆಯ್ತಾ?
0: ಸರಿ,
1: ಹೇಳಿ.
0: ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಕಾಲಲಿ ಪಾದುಕ ಕೈಯಲ್ಲಿ ದಂಡ, ಕಾಲಲಿ ಪಾದುಕ ಕೈಯಲ್ಲಿ ದಂಡ. ಬಾಲರವಿಯ ಕಳೆಯ, ಬಾಲರವಿಯ ಕಳೆಯ. ಮಸ್ತಕದಲ್ಲಿ ಜಟೆ ಶೋಭಿಸು ತಳ್ಳಿ, ಕಸೂರಿ ತಿಲಕ ಚಂದನ ಹಣೆಯಲ್ಲಿ. ಮಸ್ತಕದಲ್ಲಿ ಜಟೆ ಶೋಭಿಸು ತಳ್ಳಿ, ಕಸೂರಿ ತಿಲಕ ಚಂದನ ಹಣೆಯಲ್ಲಿ. ವಿಸ್ತರಣ ಗುಮುಕದ, ವಿಸ್ತರಣ ಗುಮುಕದ. ಜೋಳು ತಿರುಳು ಕೊರಳು ರುದ್ರಾಕ್ಷ, ಜೋಡಿಗೆ ಬದಲಲಿ ತ್ರಿಲೋಕ ರಕ್ಷ. ಜೋಡು ತಿರುಳು ಕೊರಳು ರುದ್ರಾಕ್ಷ, ಜೋಡಿಗೆ ಬದಲಲಿ ತ್ರಿಲೋಕ ರಕ್ಷ. ಕಾಷಾಯ ಅಂಬರದ, ಕಾಷಾಯ ಅಂಬರದ. ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಹಲೋ
1: ಆಶ್ರಿತಾ.
0: ಹಾ,
1: ಯಾರು ಹೇಳ್ಕೊಟ್ಟಿದ್ದು ಇದು?
0: ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು.
1: ಸ್ಕೂಲಲ್ಲಿ? ಯಾವ ಸ್ಕೂಲ್ಗೆ ಹೋಗ್ತೀಯಪ್ಪ?
0: ನಾನು ಚಂದ್ರಪಟ್ಟಣದಲ್ಲಿ ಚೈತನ್ಯ ವಿದ್ಯಾಶಾಲೆ ಅಂತ ಒಂದು ಸ್ಕೂಲ್ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೆ, ಸೆವೆಂತ್ ಅಲ್ಲಿ. ಅಲ್ಲಿಗೆ ಲಾಸ್ಟ್ ಇವಾಗ 8 ಇಂದ ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ.
1: ಅಲ್ಲಿ ನಿನ್ಗೆ ಈ ಹಾಡನ್ನ ಹೇಳ್ಕೊಟ್ಟಿದ್ರು. ಹೀಗೆ ಹಾಡುಗಳನ್ನ ಕಲಿತಾ ಇರು, ಆಯ್ತಾ? ಈಗ ಒಂದು ಪ್ರಶ್ನೆ ಕೇಳ್ಬೋದಾ?
0: ಕೇಳಿ.
1: ಬಲೂನ್ ಅನ್ನ ಜೋರಾಗಿ ನಾವು ಊದ್ತೀವಲ್ವಾ, ಗಾಳಿನ ತುಂಬತೀವಲ್ವಾ ಬಲೂನ್ ಒಳಗಡೆ, ಅದು ತುಂಬಾ ನಾವು ಜಾಸ್ತಿ ಗಾಳಿನ ತುಂಬದಷ್ಟು ಕೇಳಿಸ್ತಾ ಇದೆಯಾ? ತುಂಬತಾ ತುಂಬತಾ ಡಬ್ ಅಂತ ಒಡೆದೋಗುತ್ತೆ. ಯಾಕೆ ಒಡೆದೋಗುತ್ತೆ? ಏನ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹೇಳು.
0: ಅದಕ್ಕೆ ಇಷ್ಟು ಅಂತ ಲಿಮಿಟ್ ಇರುತ್ತೆ.
1: ಅದೇ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಇದೆ, ಒಂದು ಕರೆಕ್ಟ್ ಆದ ಪದ ಇದೆ ಅದಕ್ಕೆ ಹೇಳು. ಯಾವ ಪ್ರೆಷರ್ ಜಾಸ್ತಿ ಆಗುತ್ತೆ?
0: ಅಟ್ಮಾಸ್ಫಿಯರಿಕ್
1: ಅಲ್ಲ ಅಲ್ಲ ಅಲ್ಲ. ನೀನು ಬಲೂನ್ ತುಂಬಾ ಸರಳವಾಗಿದೆ ಉತ್ತರ. ಬಲೂನ್ ನ ಊದ್ತಾ ಇದೀಯಾ, ಆಯ್ತಾ? ಯಾವ ಪ್ರೆಷರ್ ಕೊಡ್ತಾ ಇದೀಯ ನೀನು? ಗೊತ್ತಾಗ್ತಾ ಇಲ್ವಾ? ಆಯ್ತು, ಉತ್ತರ ಅರ್ಧಂಬರ್ಧ ಹೇಳಿದ್ಯಾ, ಮುಂದಿನ ಮಕ್ಕಳನ್ನ ಕೇಳೋಣ, ನೋಡೋಣ ಉತ್ತರ ಯಾರು ಹೇಳ್ತಾರೆ ಅನ್ಬಿಟ್ಟು, ಆಯ್ತಾ? ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ. ಚಿಣ್ಣರ ಲೋಕ.
2: ಹಲೋ,
1: ಯಾರಿದು?
2: ಪುಣ್ಯಶ್ರೀ.
1: ಪುಣ್ಯಶ್ರೀ, ಎಲ್ಲಿಂದ ಕರೆ ಮಾಡ್ತಿರೋದು?
2: ಬೇಲೂರಿನಲ್ಲಿ.
1: ಯಾವ್ದಪ್ಪ?
2: ಬೇಲೂರಿನಲ್ಲಿ, ತಿಪ್ಟೂರು ತಾಲೂಕು.
1: ಬೇಲೂರನಹಳ್ಳಿ, ತಿಪ್ಟೂರು ತಾಲೂಕು ಅಲ್ವಾ? ಈಗ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ನೀನು ಹಾಡ್ತೀಯಾ ಕತೆ ಹೇಳ್ತೀಯಾ ಆಮೇಲೆ ಕೇಳೋಣ, ಓಕೆ? ಬಲೂನ್ನ ನೀನು ಊದ್ತಾ ಇದೀಯಾ, ಊದ್ತಾ ಊದ್ತಾ ಜಾಸ್ತಿ ಊದ್ಬೇಕಾದ್ರೆ ಒಡೆದೋಗುತ್ತೆ. ಯಾಕೆ ಒಡೆದೋಗುತ್ತೆ ಅದು?
2: ಗಾಳಿ ಅಪಾರ ತುಂಬಿಕೊಂಡು
1: ಅಲ್ವಾ. ಆಕೆ ಆಶ್ರಿತ ಎಲ್ಲ ಸರಿ ಹೇಳಿದ್ಲು, ಗಾಳಿಯ ಒತ್ತಡ ಅಂತ ಹೇಳಲಿಲ್ಲ ಅಲ್ವಾ. ನಾವು ಉಸಿರನ್ ಕೊಟ್ಟು ನಾವು ಗಾಳಿನ ಅದಕ್ಕೆ ತುಂಬ್ತಾ ಇರ್ತೀವಿ ಬಲೂನ್ಗೆ, ಅದು ಪ್ರೆಷರ್ ಜಾಸ್ತಿ ಆಗಿ ತಡ್ಕೊಳಕಾಗ್ದೇನೆ ಒಡೆದೋಗುತ್ತೆ ಅಲ್ವಾ. ಸರಿಯಾದ ಉತ್ತರ, ಗಾಳಿಯ ಒತ್ತಡ ಹೆಚ್ಚಾದ್ರಿಂದ ಬಲೂನು ಒಡೆದೋಗುತ್ತೆ ಅಲ್ವಾ. ಈಗ ಪುಣ್ಯಶ್ರೀ ಏನ್ ಹೇಳ್ತೀರಾ? ಕಥೆನಾ? ಯಾವ ಕತೆ?
2: ರಾಮಕೃಷ್ಣ.
1: ದೊಡ್ಡ ಕತೆ ಹೇಳ್ಬಾರ್ದು, ಪುಟ್ಟದಾಗಿರ್ಬೇಕು, ಬೇಗ ಮುಗಿಬೇಕು ಒಂದ್ ನಿಮಿಷದಲ್ಲಿ. ಹೇಳಪ್ಪ.
2: ಕೃಷ್ಣದೇವರಾಯನ ಆಶ್ರಮದಲ್ಲಿ ರಾಮಕೃಷ್ಣ ಕೆಲಸ ಮಾಡ್ತಿರ್ತಾನೆ. ಅವನು ಸೈನಿಕನ ನಗಸ್ತಿರ್ತಾನೆ, ರಾಜನ ನಗಸ್ತಿರ್ತಾನೆ. ಆ ಕೆಲಸ ಮಾಡ್ತಿರ್ತಾನೆ. ಒಂದ್ ದಿವಸ ರಾಜನ್ ಫ್ರೆಂಡು ಬಂದ್ಬಿಟ್ಟು ಬದನೆಕಾಯ ಕೊಟ್ಟೋಗ್ತಾರೆ, ಬದನೆಕಾಯಿ ಗಿಡಗಳೆಲ್ಲವ. ಅವಾಗ ಅವನು ಅದ್ರಾಗೆ ರುಚಿ ರುಚಿಯಾದ ಅಡುಗೆಗಳು ಮಾಡಿಸ್ತಾನೆ, ಬದನೆಕಾಯಿ ಕರಿ ಪಲ್ಯ ಎಲ್ಲವ. ಅವಾಗ ತೆನಾಲಿರಾಮನ್ನ ಊಟಕ್ಕೆ ಕರೀತಾರೆ. ಊಟ ಅವನು ಮಾಡ್ತಾನೆ, ಬಾಯಲ್ಲಿ ಇಕ್ಕಿದ ತಕ್ಷಣ ಕರ್ಗೋಗೋ ತರ ಇರುತ್ತೆ. ಆಮೇಲೆ ಗಿಡಗಳು ನೆಡ್ಸಿ ರಾಜ ಕ್ಲೀನ್ ಆಗಿರ್ತಾನೆ. ಅವು ದೊಡ್ಡವಾಗಿ ಗಿಡದಲ್ಲಿ ತೇಲಾಡ್ತಿರ್ತವೆ ಬದನೆಕಾಯಿಗಳು. ಅವನು ರಾತ್ರಿ ಹೊತ್ ಬಂದ್ಬಿಟ್ಟು ತೆನಾಲಿರಾಮ ಇಟ್ಕೊಂಡು ಹೋಗ್ತಾನೆ, ಹೆಣ್ಣು ಕಟ್ ಮಾಡಿಸ್ತಾನೆ. ಗೊತ್ ಮಾಡಿಸ್ತಿದ್ಮೇಲೆ ಅವನು ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ತಾನೆ. ಅವಾಗ ಅವ್ರ ಮಗ ಮಂಗಿರ್ತಾನೆ, ಮಗನ ಹೆಂಡತಿ ಎಬ್ರಿಸಕ್ ಹೋದಾಗ ಎಬ್ರಿಸ್ಬೇಡ ತಡಿ ಅಂತ ಮುಖದ್ಮೇಲೆ ನೀರ್ ಹಾಕ್ತಾನೆ. ನೀರ್ ಹಾಕ್ದಾಗ ಅವನ್ ಎದ್ದು ಊಟ ಮಾಡಿ ಮತ್ ಮಂಕಂತಾನೆ. ಮಾರನೇ ದಿವಸ ಸೈನಿಕರೆಲ್ಲವ ತೆನಾಲಿರಾಮ ಬದನೆಕಾಯಿ ಕದ್ದಾನೆ ಅಂತ ಸುಳ್ಳು ಹೇಳ್ತಾರೆ. ಅವಾಗ ಇಲ್ಲ ನನ್ ಕದ್ದಿಲ್ಲ, ಇಲ್ಲ ನನ್ ಕದ್ದಿಲ್ಲ ಅಂತಾನೆ. ಅವನು ಒಪ್ಕೊನಲ್ಲ. ಅವಾಗ ಎಂಟೆ ಮಗನ್ ಕರೆಸಿ ಅಂತ ಹೇಳ್ತಾನೆ. ಅವರಿಬ್ರು ಬರ್ತಾರೆ. ಅವಾಗ ಎಂಟಿ ಹೇಳಿರ್ತಾರೆ, ಹೆಂಗ್ ಹೆಂಗ್ ಕೇಳಿರು ಹೇಳ್ಬೇಡ ನೀನು, ನಾವು ಮಾಡಿದಿ ಮಲ್ಲಿ ಇಂತವ ಅಂತ ಹೇಳಿರ್ತಾನೆ. ಕೆಲಾಗ ನಾನ್ ಮಾಡಿಲ್ಲ, ನಮ್ಮಲ್ಲಿ ತಿಳಿಸಾರು ಅನ್ನದಲ್ಲೇ ಉಂಡ್ವಿ ನಾವು ಅಂತ ಹೇಳ್ತಾನೆ. ಅವಾಗ ಮಗ ದೇವ್ರ ಸಮಾನ ಮಕ್ಳುಗಳು ಅಂತ ಹೇಳ್ಬಿಟ್ಟು ಮಗುನ್ ಕೇಳ್ದಾಗ ಅವನ್ ಹೇಳ್ತಾನೆ ಮಾಡಿದ್ದು ಅಂತ. ಅವಾಗ ಕೇಳಿರಾ ಕೇಳಿರಾ ಅಂತ ಸೈನಿಕ್ ಹೇಳ್ತಾರೆ. ಅವಾಗ ನಿಧಾನ ಕೇಳ್ರಿ ನೀವು, ಹಂಗ್ ಕೇಳ್ಬಿಟ್ರೆ ಸಡನ್ ಆಗಿ ಹೆಂಗ್ ಹೇಳಕತ್ತೆ ಅಂತ ಕೇಳ್ರಿ, ಎಲ್ಲಿ ಊಟ ಮಾಡ್ದೆ ಯಾವಾಗ ಮಾಡ್ದೆ ಅಂತ ಎಲ್ಲ ಕೇಳ್ತಾರೆ. ಅವಾಗ ರಾತ್ರಿ ಮಳೆ ಅವಾಗದೆ ಅಂತ ಅಂತಾನೆ. ಅವಾಗ ಸೈನಿಕ ರಾತ್ರಿ ಮಳೆಯಿಂದ ಬಂದಿಲ್ವಲ್ಲ
1: ಪುಣ್ಯಶ್ರೀ, ತೆನಾಲಿ ರಾಮಕೃಷ್ಣ ಕಥೆಗಳನ್ನ ಕೇಳಿದ್ಯಾ? ಇದ್ಯಾರು ಹೇಳ್ಕೊಟ್ಟಿದ್ದು? ಟೀಚರ್ ಹೇಳ್ಕೊಟ್ಟಿದ್ದ. ಚೆನ್ನಾಗಿತ್ತು ಕತೆ ಹೇಳೋದನ್ನ. ಇನ್ನು ಚುಟುಕಾಗಿ ಅರ್ಥಪೂರ್ಣವಾಗಿ ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೊ, ಆಯ್ತಾ? ಚೆನ್ನಾಗಿತ್ತು ಪುಣ್ಯಶ್ರೀ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಎಸ್ ಮ್ಯಾಮ್.

0: ಚಿಣ್ಣರ ಲೋಕ.
1: ಅಲ್ಲೋ,
0: ಯಾರಿದು?
1: ವೇದಿಕಾ.
0: ವೇದಿಕಾ, ಎಲ್ಲಿಂದ ಕರೆ ಮಾಡ್ತಿರೋದು ವೇದಿಕಾ?
1: ಹರಳಹಳ್ಳಿ.
0: ಏನಪ್ಪ?
1: ಹರಳಹಳ್ಳಿ.
0: ಹರಳಹಳ್ಳಿ. ಏನ್ ಓದ್ತಿರೋದು ವೇದಿಕಾ? ಎಷ್ಟು ವರ್ಷ ನಿಮ್ಗೆ? ಏನಪ್ಪ? ಒಂಬತ್ತು. ಒಂಬತ್ತು ವರ್ಷನಾ? ಹಾ, ಒಂಬತ್ತು ವರ್ಷ. ಶಾಲೆಗೆ ಹೋಗ್ತೀರಾ ಅಲ್ವಾ? ಈಗ ಏನ್ ಹೇಳುದು ವೇದಿಕಾ?
1: ಹಾಡು.
0: ಹಾಡು. ಹೇಳಿ, ಚುಟ್ಕಾಗಿ ಹೇಳಿ.

0: ಹಾಕಿಸ್ಬೇಕು, ಬೇಗ ಹೇಳಿ.
1: ಬಸವಣ್ಣ ಬಂದ ಕೆಲಸದಿಂದ ಬರೇನು ಎತ್ತಿ ಎಷ್ಟಾದನು ಎತ್ತಾದನು ಕುರಿಯಲ್ಲಿ ಶಿವನ ಹೂವನ್ನು ತೋರಿ ಪುರಪತ್ತಿ ಪುರದ ದೇವನಾದನು ದೈವವಾದನು ಭಕ್ತರನ್ನು ನೋಡಿ ಕರ್ಮ ಬೋಧೆ ಮಾಡಿ ನಂಬಿ ಬಂದ ಭಕ್ತರಿಗೆಲ್ಲ ತಂದೆ ಆದನು ಬಸವಣ್ಣ ಬಂದ ಕೈಲಾಸದಿಂದ ದೈವನ್ನು ಎತ್ತಿ ಎತ್ತಾದನು ಎತ್ತಾದನು. ಧನ್ಯವಾದ.
0: ವೇದಿಕಾ, ಚೆನ್ನಾಗಿತ್ತು ಪುಟಾಣಿ ಬಸವಣ್ಣಂದು ಅಲ್ಲ. ಈಗೊಂದು ಪ್ರಶ್ನೆ ಕೇಳಲಾ? ಹಳ್ಳಿಗೆ ಹೋಗಿದ್ಯಾ? ಯಾವೂರು ಅಂತ ಹೇಳ್ದೆ ನಿಮ್ಮೂರು?
1: ಹಾರನಹಳ್ಳಿ.
0: ಹಾರನಹಳ್ಳಿ ಯಾವ ತಾಲೂಕು ಬರುತ್ತೆ?
1: ಅರಸೀಕೆರೆ.
0: ಅರಸೀಕೆರೆ ತಾಲೂಕು ಹಾರನಹಳ್ಳಿ ಅಲ್ವಾ? ರಾಗಿ ಭತ್ತ ನೋಡಿದ್ಯಾ ಅಲ್ವಾ? ಭತ್ತ ನೋಡಿದ್ಯಾ? ಅನ್ನಕ್ಕಿಂತ ಮುಂಚೆ ಇರುತ್ತಲ್ಲ ಭತ್ತ. ಅದು ಮರದಲ್ಲಿ ಬಿಡುತ್ತೋ ಅಥವಾ ಪುಟಾಣಿ ಸಸ್ಯದಲ್ಲಿ ಬಿಡುತ್ತೋ?
1: ಸಸ್ಯದಲ್ಲಿ ಬಿಡುತ್ತೆ.
0: ಎಲ್ಲಿ ನೋಡಿದ್ಯಾ ನೀನು ಸಸ್ಯದಲ್ಲಿ ಬಿಡುತ್ತೆ ಅಂತ?
1: ಅಲ್ಲಿ ನಮ್ಮ ಬಾಳೆಹಳ್ಳಿ ನೋಡಿದ್ದೆ.
0: ನೋಡಿದ್ದ? ಮರದಲ್ಲಿ ಬಿಡಲ್ವಾ ರಾಗಿ ಮತ್ತೆ ಭತ್ತ?
1: ಬಿಡಲ್ಲ.
0: ಬಿಡಲ್ವಾ? ಮರದಲ್ಲಿ ಏನೇನ್ ಬಿಡುತ್ತೆ ಹೇಳಿ ನೋಡೋಣ.
1: ಮರದಲ್ಲಿ ಅಡಿಕೆ ಬೀಳುತ್ತೆ, ಆಮೇಲೆ ಮಾವಿನ ಹಣ್ಣು ಬಿಡುತ್ತೆ.
0: ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೆ ನೆನಪಾಯ್ತು ವೇದಿಕಾಗೆ. ವೆರಿ ಗುಡ್, ಚೆನ್ನಾಗಿ ಹೇಳಿದ್ಯಾ ವೇದಿಕಾ, ಉತ್ತರ ಚೆನ್ನಾಗಿ ಹೇಳ್ದೆ. ಹೀಗೆ ಕರೆ ಮಾಡ್ತಾ ರೀ, ಪ್ರತಿ ಭಾನುವಾರ ಚಿಣ್ಣರ ಲೋಕ ಬರುತ್ತೆ, ಆಯ್ತಾ? ಪ್ರತಿ ಭಾನುವಾರ ಕರೆ ಮಾಡಿ ನೀವು ಭಾಗವಹಿಸಬಹುದು. ಓಕೆನಾ? ಬಾಯ್ ಬಾಯ್. ನಮಸ್ಕಾರ ಚಿಣ್ಣರ ಲೋಕ. ಯಾರಿದು? ಯಾರಿದು? ಧನ್ವಿತಾ. ಧನ್ವಿತಾ ಎಲ್ಲಿಂದ ಕರೆ ಮಾಡ್ತಿರೋದು? ಪಡುವಳಲು. ಎಷ್ಟು ವರ್ಷ ನಿಮ್ಗೆ? ಏಳು ವರ್ಷನಾ? ಅಮ್ಮ ಹೇಳ್ಕೊಡ್ತಿದ್ದಾರಾ ಏಳು ವರ್ಷ ಅಂತ ಹೇಳು ಅಂತ? ಇಲ್ವಾ, ನಿಂಗೆ ಗೊತ್ತಾ ಏಳು ವರ್ಷ ಅಂತ? ಧನ್ವಿತಾ ಸ್ಕೂಲ್ಗೆ ಹೋಗ್ತಿರಲ್ವಾ? ಈಗೇನ್ ಹೇಳ್ತೀರಾ ಕಾರ್ಯಕ್ರಮದಲ್ಲಿ?
1: ಹಾಡು.
0: ಹೇಳಿ ಮುಗಿಸ್ಬೇಕು ಬೇಗ ಬೇಗ.

0: ಆಮೇಲೆ ಅಷ್ಟೇನಾ? ತುಂಬಾ ಚೆನ್ನಾಗಿದೆ ನಿನ್ ವಾಯ್ಸ್ ಅಲ್ಲಿ ಕೇಳೋದಕ್ಕೆ. ಧನ್ವಿತಾ, ಯಾರು ಹೇಳ್ಕೊಟ್ಟಿದ್ದು ಇದು ಹಾಡು? ಮ್ಯಾಮ್ ಹೇಳ್ಕೊಟ್ಟಿದ್ರಾ? ಈ ಕತೆ ನೀತಿ ಏನ್ ಗೊತ್ತಾ ಈ ಹಾಡಿಂದು? ಏನು ಸತ್ಯ ಗೆಲ್ಲುತ್ತೆ ಅಂತನಾ? ಸತ್ಯ ಗೆಲ್ಲುತ್ತೆ, ಪುಣ್ಯಕೋಟಿ ಏನ್ ಮಾತು ಕೊಟ್ಟಿರುತ್ತೆ ಹುಲಿರಾಯಿಂಗೆ ಆ ಮಾತಿ ತಕ್ಕನಾಗ ನಡ್ಕೊಳ್ಳುತ್ತೆ ಅಂತ ಅಲ್ವಾ? ಆದ್ರೆ ಹುಲಿರಾಯ ಎಷ್ಟು ಹಸಿವಿರುತ್ತೆ, ಆ ಹಸಿವನ್ ತಡ್ಕೊಂಡು ಆ ಸತ್ಯದ ಮುಂದೆ ಸೋತ್ ಹೋಗ್ಬಿಡುತ್ತೆ, ಸತ್ತೋಗುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ ನೀತಿ? ಧನ್ವಿತಾ, ನಿಂಗೊಂದು ಪ್ರಶ್ನೆ ಕೇಳಲಾ? ಭಾರತದ, ನಮ್ಮ ಭಾರತ ದೇಶ ಅಲ್ವಾ, ರಾಷ್ಟ್ರೀಯ ಪ್ರಾಣಿ ಅಂತ ಯಾವ್ದನ್ ಕರಿತೀವಿ? ನೀನ್ ಹೇಳಿದ್ದ ಹಾಡಲ್ಲೇ ಇತ್ತಲ್ವಾ? ಅದಕ್ಕೆ ಈ ಪ್ರಶ್ನೆ ಕೇಳಿದ್ದು ನಿನ್ಗೆ. ಸರಿಯಾಗಿದೆ ಧನ್ವಿತಾ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ತೆ.
1: ಹಲೋ
0: ಚಿಣ್ಣರ ಲೋಕ.
1: ಹಲೋ,
0: ಮಾತಾಡಿ. ಯಾರು?
1: ಇದು ಆಕಾಶವಾಣಿ ಅಲ್ಲ?
0: ಹೌದು ಹೌದು, ಮಕ್ಕಳ ಕಾರ್ಯಕ್ರಮ.
1: ದೊಡ್ಡ ಮೊಮ್ಮಗಳಿಗೆ ಕೊಟ್ಟೆ.
0: ಕೊಡಿ ಕೊಡಿ.
2: ಹಲೋ,
0: ಯಾರಿದು?
2: ಸನ್ನಿಧಿ.
0: ಸನ್ನಿಧಿ, ಸನ್ನಿಧಿ ಎಲ್ಲಿಂದ ಕರೆ ಮಾಡ್ತಿರೋದು?
2: ಹಾಸನಿಂದ.
0: ಹಾಸನಿಂದನಾ? ಏನ್ ಓದ್ತಿರೋದು ಸನ್ನಿಧಿ?
2: ನನಗೆ ಸೆವೆಂತ್.
0: ಸೆವೆಂತ್ ಸ್ಟ್ಯಾಂಡರ್ಡಾ? ಏನ್ ಹೇಳ್ತೀರಾ ಇವತ್ತು ಕಾರ್ಯಕ್ರಮದಲ್ಲಿ?
2: ಹಾಡ್ ಹೇಳ್ತೀನಿ.
0: ಹೇಳಿ.

0: ಸನ್ನಿಧಿ,
1: ಸಂಗೀತ ಕ್ಲಾಸ್ಗೆ ಹೋಗ್ತೀರಾ?
0: ಹೋಗ್ತಾ ಇದ್ದೀನಿ.
1: ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ?
0: 4 ಇಯರ್ಸಿಂದ ಕಲಿತಾ ಇದ್ದೀನಿ.
1: 4 ಇಯರ್ಸಿಂದ. ಶ್ರುತಿ ಜೊತೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ನಿಮ್ಮ ಧ್ವನಿ. ಚೆನ್ನಾಗಿತ್ತು ಹಾಡು. ಈಗ ಒಂದು ಪ್ರಶ್ನೆ ಕೇಳಲಾ? ಶಾಂತಿ ಸೂಚಕವಾದ ಪಕ್ಷಿ ಅಂತ ಅನ್ಬಿಟ್ಟು ಯಾವ್ದನ್ನ ಕರೀತಾರೆ?
0: ಪಾರಿವಾಳ.
1: ಪಾರಿವಾಳ, ಸರಿಯಾಗಿದೆ ಉತ್ತರ. ಕೇಳಿದ್ರ ಇದು ಮುಂಚೆ ಗೊತ್ತಿತ್ತಾ?
0: ಕೇಳಿದ್ದೆ.
1: ಅಂದ್ರೆ ಯುದ್ಧ ಎಲ್ಲ ನಡಿಬೇಕಾದ್ರೆ ತುಂಬಾ ಅನಾಹುತಗಳಾಗ್ತಿರುತ್ತಲ್ಲ, ಅವಾಗ ಶಾಂತಿ ಸೂಚಕವಾದಂತಹ ಪಕ್ಷಿ ಅಂತ ನಾವು ಕೆಲವೊಮ್ಮೆ ದೂರದರ್ಶನದಲ್ಲಿ ಅಲ್ಲಲ್ಲಿ ನಾವು ಪೇಪರ್ಗಳಲ್ಲೆಲ್ಲ ಓದಿರ್ತೀವಿ ಅಲ್ವಾ? ಪಾರಿವಾಳ ಅನ್ನೋದನ್ನ ಶಾಂತಿ ಸೂಚಕ ಪಕ್ಷಿ ಅಂತ ಕರಿತೀವಿ. ಓಕೆ, ಧನ್ಯವಾದ. ಚೆನ್ನಾಗಿ ಹಾಡನ್ನು ಹೇಳಿದ್ರ ಮತ್ತೆ ಉತ್ತರನೂ ಕೊಟ್ಟಿದ್ದೀರಾ ಪ್ರಶ್ನೆಗೆ. ಸನ್ನಿಧಿ, ಧನ್ಯವಾದ. ಪುಟಾಣಿ, ನಮಸ್ಕಾರ.
0: ಹಲೋ,
1: ಯಾರಿದು? ಧನ್ಯಶ್ರೀ. ಧನ್ಯಶ್ರೀ, ರೇಡಿಯೋ ಸೆಟ್ ಇಂದ ದೂರ ಬಂದು ಮಾತಾಡ್ಬೇಕು, ಇಲ್ಲಾಂದ್ರೆ ನಿಮ್ಮ ವಾಯ್ಸ್ ನನಗೆ ಕೇಳಿಸಲ್ಲ, ನನ್ನ ವಾಯ್ಸ್ ನಿನಗೆ ಎಕೋ ಹೊಡೆಯುತ್ತೆ. ರೇಡಿಯೋ ಇಂದ ದೂರ ಬಂದ್ಬಿಡಪ್ಪ. ಇನ್ನೂ ದೂರ ಬರಬೇಕು, ವಾಲ್ಯೂಮ್ ಜಾಸ್ತಿ ಕೊಟ್ಟಿದ್ದೀರ ರೇಡಿಯೋದು. ಆಯ್ತಾ, ಮಾತಾಡೋಣ. ಧನ್ಯಶ್ರೀ, ಏನ್ ಓದ್ತಿರೋದು? ಫೋರ್ತ್ ಸ್ಟ್ಯಾಂಡರ್ಡ್. ಏನ್ ಹೇಳ್ತೀರಾ ಇವಾಗ ಕಾರ್ಯಕ್ರಮದಲ್ಲಿ? ಸಾಂಗ್ ಚುಟ್ಕಾಗಿರ್ಲಿ, ಆಯ್ತಾ? ಹಾಡಿ ಹಾಡಿ ಹಾಡಿ.
0: ವಾರ್ಜನ ಬನೆ ವಾರ್ಜ ಭವ ಪಿತ ವಾರ್ಜ ನೇತ್ರನೆ ವರ್ಜ ಮಿತ್ರ ಅಪಾರ ಪ್ರಭಾವನೆ ವಾರ್ಜ ಚಾಂದ ಕಾರಣ ದೊರೆಯೇ ಬಾರಯ್ಯ ಭಕ್ತರ.
1: ಧನೇಶ್ರೀ, ಆಯ್ತಾ, ಮುಗೀತಾ? ಮುಗ್ದಿಲ್ವಾ? ಯಾಕೆ, ಏನಾಯ್ತು? ನಿನ್ ತಮ್ಮ ಫೋನ್ ಕಿತ್ಕೊಳಕ್ ಬರ್ತಿದಾನ? ಮತ್ತೆ ಆಯ್ತು, ಈಗೊಂದು ಪ್ರಶ್ನೆ ಕೇಳಲಾ? ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು ಯಾರು?
0: ಕುವೆಂಪು. ಕುವೆಂಪು.
1: ನೋಡು, ಇನ್ನೊಂದ್ಸಲ ನೆನ್ಪು ಮಾಡ್ಕೋ.
0: ಕುವೆಂಪು
1: ರಾಷ್ಟ್ರಗೀತೆ ಪುಟಾಣಿ, ನಾಡಗೀತೆ ಅಲ್ಲ ನಾನು ಕೇಳ್ತಿರೋದು.
0: ಗೊತ್ತಾಗ್ತಿಲ್ಲ.
1: ಗೊತ್ತಾಗ್ತಿಲ್ವಾ? ಶಾಲೆನಲ್ಲಿ

0: ಹೇಳ್ತಿರಲ್ವಾ ಪ್ರತಿನಿತ್ಯ ರಾಷ್ಟ್ರಗೀತೆ ಹೇಳ್ತಾರಲ್ವಾ? ಯಾವುದು ರಾಷ್ಟ್ರಗೀತೆ? ಅದು ನಾಡಗೀತೆ. ನಾಡಗೀತೆ ಬರೆದವರು ಕುವೆಂಪು ಅವರು, ಕರೆಕ್ಟ್ ಆಗಿದೆ. ರಾಷ್ಟ್ರಗೀತೆ ಬರೆದವ್ರು ಯಾರು? ರಾಷ್ಟ್ರಗೀತೆ ಯಾವುದು ಹೇಳು, ಹೋಗ್ಲಿ, ಬರ್ದವ್ರು ಬೇಡ. ಅಲ್ವಾ, ರಾಷ್ಟ್ರಗೀತೆ ಜನಗಣಮನ. ಯಾರು ಬರೆದವ್ರು ಅಂತ ಮುಂದಿನ ಮಕ್ಳು ಕೇಳ್ತೀನಿ, ಓಕೆನಾ? ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಚಿಣ್ಣರ ಲೋಕ. ಯಾರಿದು, ಯಾರು ಕರೆ ಮಾಡ್ತಿರೋದು, ಮಾತಾಡಿ.
1: ಇಂಚರ ಅಂತ. ಮೂಡಿಗಿರಿ ತಾಲೂಕು ಬಣಕಲ್ನಿಂದ.
0: ಇಂಚರನಾ? ಇಂಚರ ಏನು ಓದ್ತಿರೋದಪ್ಪ? ಫೋರ್ತ್ ಸ್ಟ್ಯಾಂಡರ್ಡಾ? ಈಗ ತಾನೇ ಒಂದು ಪ್ರಶ್ನೆ ಕೇಳಿದೆ ಧನ್ಯಶ್ರೀಗೆ, ಅದೇ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀನಿ, ಹೇಳ್ತೀಯಾ? ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು ಯಾರು? ರವೀಂದ್ರನಾಥ್ ಟಾಗೋರ್ ಅಲ್ವಾ? ಅಮ್ಮ ಹೇಳ್ಕೊಟ್ರಾ? ಸರಿ ಆಯ್ತು. ಗೊತ್ತಿಲ್ವಾ ನಿನ್ಗೆ? ಎಷ್ಟನೇ ಕ್ಲಾಸ್? ನಾಲ್ಕನೇ ಕ್ಲಾಸ್ ಅಂದೆ ಅಲ್ವಾ? ನಿಮ್ಮ ಪುಸ್ತಕದ ಮೊದಲ ಪೇಜ್ ಏನಿರುತ್ತೆ ಅಲ್ಲಿ ಬರ್ದಿರ್ತಾರಲ್ವಾ, ಜನಗಣಮನ ರಾಷ್ಟ್ರಗೀತೆ ಬರೆದವರು ಅಂತೆಲ್ಲ ಇರುತ್ತೆ ಅಲ್ವಾ? ಅದನ್ನ ಒಮ್ಮೆ ಗಮನಿಸಿದ್ರೆ ನಿಮ್ಗೆ ಅದು ಗೊತ್ತಾಗತ್ತೆ, ರಾಷ್ಟ್ರಗೀತೆ ಬರೆದವ್ರು ಯಾರು, ನಾಡಗೀತೆ ಬರೆದವ್ರು ಯಾರು ಅಂತ ಅನ್ಬಿಟ್ಟು. ಓಕೆ, ಏನ್ ಹೇಳ್ತೀರಾ ಕಾರ್ಯಕ್ರಮದಲ್ಲಿ? ಈಗ ಹೇಳಪ್ಪ.
1: ಕನ್ನಡಮ್ಮನ ಅರಕ್ಕೆ ಪದ್ಯ. ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆ ಆದರೆ ಅಯ್ಯ ಮರೆತಂತೆ ನನ್ನ. ಮಲೆಯ ಹಾಲಂತಂತೆ ಸವಿತೇನು ಬಾಯಿಗೆ, ತಾಯಿಯ ಒಪ್ಪಿಗೆಯಂತೆ ಬಳಸಗಸು ಮೈಗೆ. ಗುರುವಿನಲ್ಲಿ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದ ಮುಡಿ ಪರಗಳೇ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿನ್ನು ಮರೆಯದಿರು ಚಿನ್ನ, ಮರೆತೆ ಆದರ ಅಯ್ಯ ಮರೆತಂತೆ ನನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ.
0: ಇಂಚರ ಚೆನ್ನಾಗಿತ್ತು ಪದ್ಯ, ಪದ್ಯ ಚೆನ್ನಾಗಿ ಹೇಳಿದೆ ಪುಟಾಣಿ. ಹೀಗೆ ಕರೆ ಮಾಡ್ತಾ ಇರಿ, ಚಿನ್ನರ ಲೋಕ ಕಾರ್ಯಕ್ರಮ ಪ್ರತಿ ಭಾನುವಾರ ಬರುತ್ತೆ, ಕರೆ ಮಾಡ್ತಾ ಇರಿ. ಓಕೆ, ಧನ್ಯವಾದ. ನಮಸ್ತೆ ಚಿನ್ನರ ಲೋಕ. ಯಾರಿದು, ಮಾತಾಡಿ. ಹಲೋ, ಲೋಕನಾಥ? ಲೋಕಾಸ್? ಹಾ ಲೋಕಾಸ್, ಏನ್ ಓದ್ತಿರೋದು ಪುಟ?
2: ಎಲ್ ಕೆ ಜಿ.
0: ಎಲ್ ಕೆ ಜಿ ಹೇಳಕ್ ಯಾಕೆ ನಗು ಬರ್ತಾ ಇದೆ? ಚಿಕ್ಕವನ್ ನಾನು ಅಂತನಾ? ಏನ್ ಹೇಳ್ತೀಯ ಇವಾಗ ಕಾರ್ಯಕ್ರಮದಲ್ಲಿ, ಬೇಗ ಹೇಳ್ಬಿಡು.

0: நாடிது நம்ம நாடு தெருவநாடு பூய நாடு கன்னடா நல்மை குசல கலைகளிக தவுரூரு கன்னடா நம்ம நாடு தெருவநாடு.
1: ಲೋಕಾಸ್ ಚೆನ್ನಾಗಿತ್ತು ಪುಟಾಣಿ. ಯಾರು ಹೇಳ್ಕೊಟ್ಟಿದ್ದು? ಅಮ್ಮಮ್ಮ ಹೇಳ್ಕೊಟ್ಟಿದ್ದ. ತುಂಬಾ ಚೆನ್ನಾಗಿ ಕಲಿತೀಯಾ, ಚೆನ್ನಾಗಿ ಕಲ್ತ್ಕೊ. ಹೀಗೇನೆ ಪೂರ್ತಿ ಹಾಡನ್ನ ಕಲ್ತ್ಕೊ, ಆಯ್ತಾ? ಪೂರ್ತಿ ಹಾಡನ್ನ ಕಲ್ತ್ಕೊ. ಆಯ್ತು, ನಿಂಗೊಂದು ಪುಟಾಣಿ ಪ್ರಶ್ನೆ ಕೇಳ. ಹಲೋ ಲೋಕಾಸ್. ಹಾ ಹಾ ಹಾ, ನೀ ಹಸು ನೋಡಿದ್ಯಲ್ವಾ? ಹಸು ಯಾವ ಬಣ್ಣ ಇರುತ್ತೆ? ಬಿಳಿದೆ ನೋಡಿದ್ಯಾ ನೀನು? ಕಪ್ಪದ್ ನೋಡಿಲ್ವಾ? ಅಲ್ಲ, ಕಪ್ಪದು ನೋಡಿದ್ಯಾ? ಕಪ್ಪದ್ ನೋಡಿದ್ಯಲ್ವಾ. ಹಾಲು ಯಾವ ಕಲರ್ ಇರುತ್ತೆ ಮತ್ತೆ? ಹಾಲು ಯಾವ ಕಲರ್ ಇರುತ್ತೆ? ಹಾಲು ಹಾಲು ಮಿಲ್ಕ್ ಯಾವ ಕಲರ್ ಇರುತ್ತೆ? ವೈಟ್. ಹಸು ಕಪ್ಪು ಇರುತ್ತೆ, ಆದ್ರೆ ಮಿಲ್ಕ್ ವೈಟ್ ಇರುತ್ತಲ್ವಾ? ಯಾಕೆ ಸುಮ್ನೆನಾ? ಸರಿ, ಈ ಪ್ರಶ್ನೆಗೆ ಉತ್ತರನ ಅಪ್ಪ ಅಮ್ಮನ್ ಕೇಳು, ಆಯ್ತಾ? ಸರಿ, ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ. ಕೇಳುಗರೆ, ಇದುವರೆಗೂ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿಬಂತು. ಇಂದಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳು.

0: ಕಿಲಿ ಕಿಲಿ ಪಿಲಿ ಗಿಲಕ್ಕಿ ಗಿಲಿ ಗಿಲಿ.
1: ಎಳೆ ಮಕ್ಕಳ ಮಾತುಗಳ ಮಾಲೆ ಚಿಣ್ಣರ ಲೋಕ ಕೇಳಿದ್ರಿ.
2: ಮಾತುಗಳ ಹಾಡುಗಳ ಗುಚ್ಛವಿದು.
1: ಇದು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ.

ಇದು ಕೇಳುಗರ ಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ 10:31:12. ನಮ್ಮೆಲ್ಲ ಹಾಸನ ಆಕಾಶವಾಣಿಯ ಕೇಳುಗ ಬಂಧುಗಳಿಗೆ ಮದನ್ ಮಾಡುವ ನಮಸ್ಕಾರಗಳು. ಇದೀಗ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ರಾಘವೇಂದ್ರ ಇಟಗಿಯವರ ದೇಶಭಕ್ತಿ ಗೀತೆ ಕೇಳಿ ವೃಂದಗಾನದಲ್ಲಿ.

ಕೆಳಗರೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದೀಗ ಆಲಿಸಿ ಸಮೂಹಗಾನದಲ್ಲಿರುವ ಡಾಕ್ಟರ್ ಬುದ್ದಣ್ಣ ಹಂಗಮೀರೆ ಅವರ ದೇಶಭಕ್ತಿ ಗೀತೆಯನ್ನು.

ಮಾತು ಹಾಡು ಕತೆ ಕವಿತೆ ನಾದ ವಿನೋದ ಈ ನಿಮ್ಮ ಹಾಸನ ಎಫ್ಎಂ ನಲ್ಲಿ ಹೌದು ಸಂತೋಷಕ್ಕೆ ಮನ ವಿಕಾಸಕ್ಕೆ ನಿತ್ಯ ಕೇಳಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್

ಈಗ ಸಮಯ 11:50. ಇದು ಆಕಾಶವಾಣಿ ಹಾಸನ. ಈಗ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಬಾಜಿಗರ್ ಚಿತ್ರದ ಗೀತೆಯೊಂದಿಗೆ. ಹಾಡಿದ್ದಾರೆ ಆಶಾ ಭೋಂಸ್ಲೆ ಮತ್ತು ವಿನೋದ್ ರಾಥೋಡ್. ಜಾಫರ್ ಗೋರಖ್ಪುರಿ ಅವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅನು ಮಲ್ಲಿಕ್.

ಇನ್ನೀಗ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿರುವ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದ ಗೀತೆಯನ್ನ. ಸಾಹಿತ್ಯ ಮಜ್ರು ಸುಲ್ತಾನಿ ಪುರಿಯವರದು, ಸಂಗೀತ ನೀಡಿದ್ದಾರೆ ಆನಂದ್ ಮಿಲಿಂದ್.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಶ್ರೋತೃಗಳೇ, ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಈ ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಗೀತೆ ಇಷ್ಕ್ ಚಿತ್ರದ್ದು. ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಮತ್ತು ಅನು ಮಲ್ಲಿಕ್ ಅವರ ಸಂಗೀತವಿರುವ ಈ ಗೀತೆಯ ಗಾಯಕರು ಉದಿತ್ ನಾರಾಯಣ್ ಮತ್ತು ವಿಭಾ ಶರ್ಮಾ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರಲಿದೆ. ರೈತರಿಗೆ ಅನುಕೂಲವಾಗುವ ಜೈವಿಕ ಎಥೆನಾಲ್ ಮತ್ತು ಬಯೋಗ್ಯಾಸ್, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಮುತ್ತುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಕೇಳುಗರೆ, ಫುಲ್ವಾರಿ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಉದಿತ್ ನಾರಾಯಣ್, ಅಲ್ಕಾ ಯಾಗ್ನಿಕ್ ಮತ್ತು ಜಸ್ಪಿಂದ ನರೌಲಾ ಅವರುಗಳು ಧ್ವನಿಯಾಗಿರುವ ಆ ಅಬ್ ಲೌಡ್ ಚಲೇಂಜ್ ಚಿತ್ರದ ಗೀತೆ. ಸಮೀರ್ ಅವರು ಬರೆದಿರುವ ಈ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ನದೀಮ್ ಶ್ರವಣ್.

ಇದುವರೆಗೆ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 FM. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನ ಕೇಳಿ. ರಾಗ್ ಭೈರಾಗಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ ಸಿಎಸ್ಐಆರ್ ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45ಕ್ಕೆ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥಲಸೀಮಿಯಾ ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
0: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026ರ ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ 21ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ

0: ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೈನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
3: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬಾ ಸಂತೋಷಕರವಾದದ್ದು, ಹಾಗೆ ತುಂಬಾ ಮೆಮೊರೀಸ್ ತುಂಬಾ. ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಮಂಚಿಕಿರಿ, ಒಂದು ಚಿಕ್ಕ ಗ್ರಾಮ ಅಣಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸ್, ಎಲ್ಲ ಹಾಡುಗಾರ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು. ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ, ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳು, ತುಕಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
2: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
3: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್. ನಮ್ದು ಒಂದು ಹಳ್ಳ ಎಲ್ಲ ದಾಟಿ, ಸಂಕ ಎಲ್ಲ ದಾಟಿ, ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸ್, ನಮ್ಗೆ ಟೀಚರ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಸಿದ್ಧಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾ ಸಿದ್ಧಿನ ಕರೀರಿ ಅಂತ ಹೇಳೋರು. ಹಂಗೆ ನನಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
2: ನೀವು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವು ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡ್ ಹಾಡ್ತಿದ್ದು ನೆನಪಿದೆಯಾ ನಿಮ್ಗೆ? ಹಾಡ್ಬೋದು.
3: ಹೌದೌದು,
2: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
3: ಹೌದು ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
2: ನಿಮ್ಗೆ ನೆನಪಿದ್ಯಾ?
3: ಖಂಡಿತ.
2: ಒಂದೆರಡು ಲೈನ್ ಹಾಡ್ಬೋದು?
3: ಹಾಡ್ಬೋದು ಹಾಡ್ಬೋದು ಹಾಡ್ಬೋದು.

0: ಇದು ಜೋಗುಳ ಧಾಡ?
1: ಹೌದು, ಇದು ಜೋಗುಳ ಧಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ ಅವರು ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ ಅವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದ್ ಕಡೆ ಸೇರಿಸಿ ಕಾಡಲ್ಲಿ ಒಂದ್ ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸ್, ಲೈಟಿಂಗ್ಸ್, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರಕ್ಕೆ ಧೈರ್ಯ ಆಯ್ತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಅವಾಗ ಎಲ್ಲರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟಿಕಲ್ಲಿ, ಇದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮ್ಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನ್ ಮಾಡಿದ್ರು, ಮತ್ತೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗಕ್ಕೆ ನೀನಾಸಮ್, ನಾವ್ ಇಲ್ಲಿ ಇದೀವಿ ಅಂದ್ರೆ ನೀನಾಸಮ್, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಮ್ ಕಾರಣ. ಹಾಗಾಗಿ ನಮ್ಗೆ ನೀನಾಸಮ್ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೋತೀವಿ. ಸುಮಾರು ಒಂದು 1st class ಇಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೀನಾಸಮ್ನವ್ರು. ಮತ್ತೆ ಬರಕ್ ಶುರು ಮಾಡಿದ್ರು ರಘುನಂದನ್ ಸರ್ ಬಂದ್ರು, ಆಮೇಲೆ ಜಂಬೆ ಸರ್ ಬಂದ್ರು, ಅಕ್ಷರ ಅವ್ರು ಬಂದ್ರು. ಅವ್ರು ಫುಲ್ ಆಗಿ ನೀನಾಸಮ್ನವ್ರ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ರ್ ಅಂತ ಇದ್ದಾರೆ, ಅವ್ರೊಂದು ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ, ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನ ಕರೆದು ನಾಟಕ ಮಾಡಿಸೋದು. ಅಂದ್ರೆ ಅವ್ರದ್ದು ಉದ್ದೇಶ ಅವ್ರು ನಮ್ಮ ಜೊತೆ ಬೆರೀಲಿ ಅಂತ, ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಅಂತ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡಬಹುದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನ ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಮ್ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದ್ರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7th class 6th class ನಾನು ಹೋ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ ಶುರು ಆಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗ್ಲೇಬೇಕು ನೀನಾಸಮ್ಗೆ, ನಾವು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬಾ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡ್ಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗ್ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಮ್ನವರು ಅಲ್ಲಿ ಕಾಲಿಟ್ಟ ಮೇಲೆ, ಈ ನೀನಾಸಮ್ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನು ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರುತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು ಹಿಂಗೆ ಒಂಥರ. ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನ. 10th pass ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಮ್ ಡಿಪ್ಲೊಮಾ ಮಾಡಬೇಕು. ಆಮೇಲೆ ನಂಗೆ ಆಗದೆ ಇದ್ರೆ, ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು 10th ಮುಗಿಸ್ಕೊಂಡು ನಾನು ನೀನಾಸಮ್ಗೆ ಹೋಗಲೇಬೇಕು. ನಾನು ತುಂಬಾ ಕಿರಿಯ ವಿದ್ಯಾರ್ಥಿ ನೀನಾಸಮ್ ಅಲ್ಲಿ, ಅಂದ್ರೆ ತುಂಬಾ ಕಡಿಮೆ ಓದಿರೋದು ಮತ್ತೆ ತುಂಬಾ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ನಾನಲ್ಲಿ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಮ್ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
0: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೆ?
1: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬಾ ಇಷ್ಟವಾದ ನಾಟಕ ಶಾಕುಂತಲ ಅಂತ, ಯಾಕಂದ್ರೆ ಅವರು ಆ ಶಾಕುಂತಲಾಗಿ ಮತ್ತೆ ನನಗೆ ತುಂಬಾ ಪಾತ್ರಗಳ ಹತ್ರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆತರ ರೋಲ್ ಮಾಡಬೇಕು ಅನ್ನೋ ತರ. ಆಮೇಲೆ ತುಂಬಾ ಮಾಡಿದೆ, ದೊಡ್ಡಮ್ಮ ಅಂತ ಯಾವ್ದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ತರ ತುಂಬಾ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
0: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ?
1: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನ್ ಉಪಯೋಗ ನಿಮ್ಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬಾ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು ನಾವುಗಳು ಹೇಗಿರ್ತೀವಿ ಇದಾಗಿರುತ್ತೆ ಅಲ್ಲಿ. ಅಲ್ಲಿ ರಂಗ ಅಂದ್ರೆ ಮೊದಲಿನ ತುಂಬಾ ಗಂಡ್ಮಕ್ಳೆ ಮಾಡ್ತಿದ್ರಂತೆ, ಅಂದ್ರೆ ಗಂಡಸ್ರೆ ತುಂಬಾ ರಂಗಭೂಮಿ ಮಾಡ್ತಿದ್ರಂತೆ. ಇವಾಗ ನಿನಾಸಂ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ. ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ. ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
0: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
1: ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆ ಅವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದವ್ರ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವ್ರಿಗೆ ಕ್ವಶನ್ಗಳು. ಇಲ್ಲ ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು, ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ, ನೀವು ಆಫ್ರಿಕ ಅಂತ ಹೇಳಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ. ಇಲ್ಲ ನಮ್ಗೆ ನೆನಪೇ ಇಲ್ಲ, ನಾನು ಹೆಂಗ್ ಹೇಳಕ್ಕಾಗತ್ತೆ? ಅಜ್ಜಂಗ್ ನೆನಪಿಲ್ಲ, ಅಪ್ಪಂಗ್ ನೆನಪಿಲ್ಲ, ಮುತ್ತಾಜ ಅವ್ರಿಗೂ ನೆನಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ, ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ ಹೌದಂತೆ ಹಾ ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಇಲ್ಲಪ್ಪ ನಾವು ಗೊತ್ತೇ ಇಲ್ಲ, ನಮ್ಗೆ ಕೇಳ್ಬೇಡಿ ಆ ಕ್ವಶನ್, ನಾವು ಇಂಡಿಯಾದವ್ರೆ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದೀವಿ ಅಷ್ಟೇ ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ? ಅವಾಗ ನಾವು ಅವ್ರಿಗೆ ಬಿಡಿಸಿ ಹೇಳ್ಬೇಕಿತ್ತು. ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವರೇ ಇಲ್ಲಿಯೋ. ಇದ್ರೆ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದ್ರಲ್ಲಿ. ಓಕೆ ನನ್ನಿಂದಾದ್ರೂ ಒಂಥರ ಸಿದ್ಧಿಗಳಿದ್ದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲ.
0: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರಿಜ ಅವರು?
1: ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ ಅಂದ್ರೆ, ಅಯ್ಯೋ ನೀನ್ ಹೆಂಗ್ ಮಾಡಿದೆ ಅಲ್ಲಿ, ನಿನ್ನನ್ನು ಯಾವ ತರ ನೋಡ್ಕೊಂಡ್ರು, ನಿಂಗ್ ಚೆನ್ನಾಗಿ ನೋಡ್ಕೋತಿದ್ರ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ? ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ ನಾನು ಅಂತಿದ್ದೆ. ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ. ಕೆಲವರು ಯಾರು ಕುತೂಹಲ ಆಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ. ಅವರು ಒಂಥರ ನಮ್ಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ, ನಾವು ಥಿಯೇಟರ್ ಮಾಡಬೇಕು, ನಾವು ಮುಂದೆ ಬರಬೇಕು ನಿಂತರ, ನಮ್ಗೆಲ್ರು ಗುರುತು ಹಿಡಿಬೇಕು ಅನ್ನೋದು ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
0: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ ಗೆ ಹೋದಾಗ ನಿಮ್ಗೆ ಅನ್ಸತ್ತ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ
1: ನಾವು ಮಾಡ್ತಾ ಇದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ, ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು. ಸ್ವಲ್ಪ ಹೀಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು ಜೊತೆಗೆ ಥಿಯೇಟರ್ ಬೇಕು, ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ ನಮ್ಗೆ, ಒಳ್ಳೊಳ್ಳೆ ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದೀವಿ. ನಾಟಕ ತಗೊಳ್ಳೋದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು, ನಾಟ್ ಓನ್ಲಿ ನಾಟಕ ಬೇರೆ ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ ಸಿದ್ಧಿಸ್ ಅಲ್ಲೇ ಇದಾರೆ ಇವಾಗ, ಓದೋರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ, ಇವರೆಲ್ಲ ನಮ್ಮಲ್ಲೇ ಇದಾರೆ. ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ, ಅಂದ್ರೆ ಆ ಫೀಲ್ಡ್ ಗೆ ಹೋಗೋರಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರ್ಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮ ಊರಲ್ಲಿ. ನಾವು
0: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರೀಜ್ ಅವ್ರೆ?
1: ತುಂಬಾ ಅದು ಕಷ್ಟಕರವಾದ್ದು. ಅಂದ್ರೆ ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ, ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ. ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ.
0: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಥಿಂಗ್ಸ್,
1: ಯಾ
0: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
1: ಕರೆಕ್ಟ್. ಈಗ ನಾವ್ ಅಂದ್ರೆ ನಾವ್ ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವ್ ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಓಕೆ, ಇವಾಗ ಒಂದ್ 10 ವರ್ಷದ ಈ ಕಡೆ ನಮ್ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಆಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನಾ ನೀವು, ಓ ಗ್ರೇಟ್,
0: ಹೌದು
1: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ
0: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ.
1: ಹೌದು ಹೌದು ಹೌದು,
0: ಮುಂಚೆ ಟೈಮ್ ಅಲ್ಲಿ ಹಾಗಿರ್ಲಿಲ್ಲ
1: ಇರ್ಲಿಲ್ಲ ಇರ್ಲಿಲ್ಲ. ನಮ್ಗೆಲ್ಲ ಕೇಳೋರು ನೀನ್ ನಾಟಕ ಮಾಡೋದಾದ್ರೆ ಯಾರು ಮದ್ವೆ ಆಗ್ತಾರೆ ಅಂತ. ಬೇಗ ಮದುವೆ ಆಗ್ಬಿಡು, ನಿಂಗೆ ಯಾರು ಮದುವೆ ಆಗ್ಲಿ ನಾಟಕ ಮಾಡೋದು, ನೀವು ಗಂಡ್ ಮಕ್ಳು ಕೈಲಿ ಇಟ್ಕೋತೀರಿ ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿಯನ್ನು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಯಾವ್ದಾದ್ರು ಮಾಡಿದ್ಯಾ ರಂಗಭೂಮಿದಾದ್ರು ಅಂತ ಕೇಳ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
0: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
1: ಅಂದ್ರೆ ರಂಗಭೂಮಿಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ, ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ ಬಿಡ್ತೀವಿ ಅಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಇರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
0: ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಅದ್ರ ಕಡೆ ಒಲವ ಹೇಗೆ ಬೆಳೀತು ಗಿರೀಶ್ ಅವರೇ?
1: ನಂದು ಮೊದಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಾನ್ ಸಂಗೀತ ಕಲಿಬೇಕು, ನಾನು ಹಾಡ್ಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಮ್ ಅದು ಇದು ತಂದು ಕೊಡಕ್ ಸಾಧ್ಯನೇ ಇರ್ಲಿಲ್ಲ. ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡ್ತಾ ಇತ್ತು. ನಾನು ಎಲ್ಲಿ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
0: 10th class ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
1: ಇಲ್ಲ 10th class ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದು ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವ್ರು ಸ್ವಲ್ಪ ದುಡ್ಡು ಬರಕ್ ಶುರುವಾಯ್ತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಟ್ಟಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು ನೀನ್ ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಿ ಅಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ಗ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನು ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು.
0: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
1: ಆಮೇಲೆ ನಾನು ಕೇಳಿದ್ದು ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು, ನನಗೆ ಎಜುಕೇಶನ್ ಕಲಿತು ನಾನು ಏನ್ ಮಾಡ್ಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು ಅವ್ರ ಹತ್ರ ಹೋಗಿ, ನಾನು ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ, ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ.
0: ಆಮೇಲೆ
1: ಅವ್ರು ಹೇಳಿದ್ರು ವಿದ್ವತ್ ಅನ್ನೋದು ನಿರಂತರ ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ, ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ, ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ, ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ಗೋಸ್ಕರ.
0: ಓಕೆ, ನಿಮ್ಗೆ ಪ್ರಿಯವಾದ ಯಾವ್ದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು?
1: ಖಂಡಿತ ಸಾಲು, ಖಂಡಿತ. ನೀ

0: ತಿಲಕ್ ಅಹಮದ್ ರಾಗ, ನನ್ ತುಂಬಾ ಇಷ್ಟವಾದ ರಾಗ ಇದು. ಬಟ್ ಅದ ರಿಯಾಜ್.
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
0: ಅದು ಅಕಸ್ಮಾತ್ ಆಗಿ ಬಂದಿದ್ ನಾವು ಇದು ಫಿಲ್ಮ್ಗೆ, ನಮ್ಗೇನು ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ರಂಗ ಮೊದ್ಲು ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು. ಯಾಕಂದ್ರೆ ದುನಿಯಾ ವಿಜಯವ್ರು ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣ್ತಾಗಿಂತೆಲ್ಲ ನೋಡಿದ್ರ, ನೋಡ್ಬಿಟ್ಟು ಆಮೇಲೆ ನಮ್ಮನ್ನ ಕೇಳಿದ್ರು ಈ ತರ ಈ ಹಾಡನ್ನ

0: ಟಿನಿಂಗ್ ಮಿನಿಂಗ್ ಟಿಶಾ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ನಾವು ಬೇಡಪ್ಪ ಹೆಂಗೆಂಗೋ ಮಾಡಿಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿ ಅದು ಉರ್ದು ಮಿಕ್ಸ್ ಹಾಡ್ ಬೇರೆ, ಆಮೇಲೆ ಹೆಂಗೆಂಗೋ ಮಾಡಿಬಿಟ್ಟು ಕಷ್ಟ ಆಗ್ಬಿಡುತ್ತೆ ಸರ್, ಬೇಡ ಅಂತ ಅನ್ಸತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಂಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮ್ಗೆ ಆಮೇಲೆ ದುನಿಯಾ ವಿಜಯವ್ರು ಕರೆದ್ರು ಹಾಡು ಒಂದಷ್ಟು ಮೂರ್ ನಾಲ್ಕು ಹಾಡು ರೆಕಾರ್ಡ್ ಮಾಡೋಣ, ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನು ನಮ್ಮ ಸಿದ್ದಿ ಅವ್ರು ಏನ್ ಹೇಳ್ಕೋತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ದಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ನಾನು ಚೆನ್ನಾಗೆ ಮಾಡೋಣ ಅದನ್ನ ಅಂದ್ರು. ಆಯ್ತು ಮಾಡುವ ಸರ್ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊ ಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸತ್ತೆ. ಅವ್ರನ್ನೆಲ್ಲ ಕರ್ಕೊ ಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂವ್ಮೆಂಟ್ ನಮ್ದೇ ಮೂವ್ಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ನಮ್ದೇ ಹಾಕಿ ನಮ್ಗೆ ಬೇರೆ ಮೂವ್ಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೊಬೇಡ್ರಪ್ಪ ನಾವು ಚೆನ್ನಾಗೆ ಮಾಡೋಣ ಅದನ್ನ ಅಂತಂದ್ರು. ಆಯ್ತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನ ಅವರು ಚರಣ್ ರಾಜ್ ಸರ್ ತುಂಬಾ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
1: ಗುಂಪಿನವರೇ ಹಾಡಿರೋದ?
0: ಹೌದೌದು, ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು.
1: ವಿತ್ ಕೊರಿಯೋಗ್ರಫಿ ನಿಮ್ದೇ?
0: ಹೌದು ಹೌದು, ನಮ್ಗೆ ಫಸ್ಟ್ ಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರಿ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು. ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಡ್ತು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ, ಮತ್ತೆ ಆಗಿ ಬಿಡಬೇಕು. ರಂಗಭೂಮಿನಿಂದ ಈ ತರ ಬಂದು ನಮ್ಗೊಂದು ಎನರ್ಜಿ ಇತ್ತು ಆ ಟೈಮಲ್ಲಿ.
1: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು ಇವಾಗ, ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದ್ರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
0: ನಿಜ ಹೇಳ್ಬೇಕಾದ್ರೆ ನಂಗೆ ಸವಾಲುಗಳೇ ಬಂದಿಲ್ಲ ಇದ್ರಲ್ಲಿ, ಯಾಕಂದ್ರೆ ನಾನು ನನ್ನ ಕೆಲಸ ನನ್ನ ಶ್ರದ್ಧೆಯನ್ನ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ದೆ, ಬೇಕಾದ್ರೆ ಅದನ್ನ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನು ಅಲ್ಲಿ ಹೋಗ್ಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡ್ಬೇಕು, ಹಂಗ ಚಿಂತೆ ಮಾಡ್ತಾ ಹೋದ ನಾನು. ಹಾಗಾಗಿ ನನಗೆ ಎಲ್ಲೂ, ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ, ನಂಗೆ ಎಲ್ಲೂ ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫಲ್ಲಿ.
1: ಓಕೆ,
0: ನನಗೆ ಅಷ್ಟು ಕಾನ್ಫಿಡೆಂಟ್.
1: ಓಕೆ, ಯಾರಾದ್ರೂ ಯುವ ಕಲಾವಿದ ತುಂಬಾ ಜನ ಆಕ್ಟಿಂಗ್ ಹೋಗ್ಬೇಕು, ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ, ಅವರಿಗೆ ನಿಮ್ಮ ಸಂದೇಶ ಏನು?
0: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
0: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು,
1: ಅದು ಕೊಂಕಣಿದ,
0: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್. ಅದರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟು ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಮೂರ್ ನಾಲ್ಕು ಐದು ಹಾಡು ಮಾಡಿದೀವಿ. ಮೂರ್ ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದೀವಿ ಕೊಂಕಣಿಂದಾನೆ, ಎಲ್ಲ ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟು ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನ್ಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ
1: ಭಾಷೆ. ಶೂಟಿಂಗ್ ಎಲ್ಲ ಆಗೋಗಿದೆ?
0: ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ, ಅದು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ, ಅದನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ, ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ ಮೂರ್ ಹಾಡನ್ನ ನಾವು ಹಾಮಿಸಿದ್ದೆ ಅಂತ ಒಂದು ಬಿಡುಗಡೆ ಮಾಡಿದ್ವಿ.
1: ನೀವು ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
0: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡ್ ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ವಿ, ಜಸ್ಟ್ ಹಾಡ್ ಬಿಟ್ಟಿದೀವಿ, ಮೂರ್ ಹಾಡ್ ಬಿಟ್ಟಿದೀವಿ.
1: ಓಕೆ,
0: ಆತರ ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು ಬೆಳೆಸಬೇಕು. ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ, ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
1: ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ?
0: ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಹಚೇಲಿಗೆ ಅಂತೂ ಇದ್ದೆ, ಅದ್ ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಕನಿಕೋ, ಕಾಚಲಿ ಬಾ ಬೆಂಗಳೂರು ದೇಕನಿಕೋ, ಬೆಂಗಳೂರು ಸಾವುಕರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚಕೋಂಬೋ ತಿನಿಂಗ ಮಿನಿಂಗ ಟಿಶ್ಯಾ ಟಿಶ್ಯ ನಾರಿ ನಾರಿ ಕಹಚಲಿಗೆ, ನಾರಿ ನಾರಿ ಕಹಚಲಿಗೆ, ಕಾಚಲಿಗೆ ಮಂಚಿಕೇರಿ ದೇಕನಿಕೋ, ಮಂಚಿಕೇರಿ ಸಾವುಕರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚಕೋಂಬೋ ಟಿನಿಂಗ ಮಿನಿಂಗ ಟಿಶ್ಯಾ. ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
1: ಹೌದಾ?
0: ಚಂದನವನದಲ್ಲಿ.
1: ವಾ ವಾ, ಮೇಡಮ್ ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠ ಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ.
4: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರ.
7: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
4: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ?
8: ಏನಾಯ್ತಪ್ಪ?
7: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
7: ಕಟ್ ಮಾಡಿದ್ರು.
8: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
7: ಫ್ರಾಡ್?
8: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
11: ಫಲಸಿರಿ ಫಲಸಿರಿ ಫಲಸಿರಿ.
12: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
13: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
14: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
12: ಆಲಿಸಿ FM 102.2 ಮೆಗಾಹರ್ಟ್ಸ್ ನಲ್ಲಿ
11: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
14: ಈ ಕಾರ್ಯಕ್ರಮದ ಪ್ರಾಯೋಜಕರು
13: ತೋಟಗಾರಿಕೆ ಇಲಾಖೆ ಹಾಸನ.
3: ಆತ್ಮೀಯ ಕೇಳುಗರೇ, ಗಮನಿಸಿ, ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ದಿನಾಂಕ 19/6/2026 ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು ದಿನಾಂಕ 21/6/2026 ಬೆಳಗ್ಗೆ 7:00 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆ ಕೋರಿದೆ. ಪ್ರಕಟಣೆಯನ್ನ ಕೇಳಿದಿರಿ.
15: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
16: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು, ಈ ವಿಷಯದ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಶಿಷ್ ಆಚಾರ್ಯ ಕೆ. ಇವರು ನ್ಯೂಕ್ಲಿಯರ್ ಮೆಡಿಸಿನ್ನಲ್ಲಿ ಕನ್ಸಲ್ಟೆಂಟ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದ್ರೆ ಏನು ಅಂದ್ರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದ್ರೆ ಏನಿದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು?
3: ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಡಿಸಿನ್ಸ್, ಅಂದ್ರೆ ವಿಕಿರಣಶೀಲ ಔಷಧಿಗಳು. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಮಾಡ್ಲಿಕ್ಕಿರ್ಬೋದು, ಇಲ್ಲ ರೋಗ ಪತ್ತೆ ಹಚ್ಚಲಿಕ್ಕಿರ್ಬೋದು ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಬರುವ ಎಲ್ಲಾ ಸ್ಕ್ಯಾನ್ಸ್ ಅಥವಾ ಟ್ರೀಟ್ಮೆಂಟ್ಗೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮ್ಗೆ ಜನಸಾಮಾನ್ಯರಿಗೆ ಕೇಳಿರುವಂತದ್ದು ಕಾಮನ್ ಆಗಿ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ಬೋದು. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ, ಬಟ್ ಇದಕ್ಕಿಂತ ಮೀರಿ ಇನ್ನೂ ಅನೇಕ ಬಗೆಯ ಸ್ಕ್ಯಾನ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದರಲ್ಲಿ ಬರುತ್ತೆ.
2: ಡಾಕ್ಟರ್, ಈಗ ತಾವು ಹೇಳಿದ್ರಿ ಈಗ ಇದರಲ್ಲಿ ರೇಡಿಯೇಷನ್ ಅನ್ನ ಅಂದ್ರೆ ವಿಕಿರಣಗಳನ್ನೆಲ್ಲ ಬಳಸಲಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಭಯ ಇರುತ್ತೆ, ರೇಡಿಯೇಷನ್ ಇಂದ ಆರೋಗ್ಯಕ್ಕೆ ಏನಾದ್ರು ಸೈಡ್ ಇಫೆಕ್ಟ್ಸ್ ಆಗ್ತದೆ ಹೇಗೆ ಅಂತ ಹೇಳಿ. ಏನ್ ಹೇಳ್ತೀರಾ ಡಾಕ್ಟರ್ ಇದಕ್ಕೆ?
3: ಸೊ ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿರುತ್ತೆ ಏನಂದ್ರೆ ರೇಡಿಯೇಷನ್ ಅಂದ್ರೆ ಅದು ಅಟಮ್ ಬಾಂಬ್ ಆತರ ತುಂಬಾ ಭಯ ಇರುತ್ತೆ. ಆದ್ರೆ ಭಾರತದಲ್ಲಿ ರೇಡಿಯೇಷನ್ಗೆ ಅಂತ ರೇಡಿಯೋ ಆಕ್ಟಿವ್ ಮೆಡಿಸಿನ್ಗಳಿಗೆ ಅಂತ ಅದನ್ನ ಡೀಲ್ ಮಾಡ್ಲಿಕ್ಕೆ ಒಂದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನ ಎಲ್ಲಾ ಕಂಟ್ರೋಲ್ ಮಾಡಿ ಇವರು ಎಲ್ಲಾ ರೇಡಿಯೇಷನ್ ರಿಲೇಟೆಡ್ ಏನೇ ಇರ್ಬೋದು, ಲಿಮಿಟ್ ರೇಡಿಯೇಷನ್ ಲಿಮಿಟ್ ಇರ್ಬೋದು, ಇದನ್ನ ಎಲ್ಲದನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈಗ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಯೂಸ್ ಮಾಡುವಂತ ರೇಡಿಯೇಷನ್ ತುಂಬಾ ಕಡಿಮೆ ಪ್ರಮಾಣದ ರೇಡಿಯೇಷನ್ ಆಗಿರ್ತದೆ. ಹಾಗೆ ಇದನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಏನೇ ಸೈಡ್ ಇಫೆಕ್ಟ್ ಇಲ್ಲದೆ ಮಾಡುವಂತ ರೇಡಿಯೇಷನ್ ಇರ್ತದೆ.
2: ತಾವು ಆವಾಗ್ಲೇ ಹೇಳಿದ್ರಿ ಇದನ್ನ ಚಿಕಿತ್ಸೆಗೂ ಬಳಸಲಾಗುತ್ತೆ ಮತ್ತೆ ರೋಗ ಪತ್ತೆಗೂ ಬಳಸಲಾಗುತ್ತೆ ಅಂತ. ಮೊದಲನೇದಾಗಿ ರೋಗ ಪತ್ತೆಗೆ ಯಾವ ರೀತಿಯಾಗಿ ಇದನ್ನ ಬಳಸಲಾಗುತ್ತೆ ಡಾಕ್ಟ್ರೆ?
3: ಸೊ ಕಾಮನ್ ಆಗಿ ಎಲ್ರಿಗೂ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಗೊತ್ತಿರುವಂತ ಒಂದು ಸ್ಕ್ಯಾನ್ ಅಂದ್ರೆ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ 21ನೇ ಶತಮಾನದ ತುಂಬಾ ಇಂಪಾರ್ಟೆಂಟ್ ಇನ್ವೆನ್ಷನ್ ಗಳಲ್ಲೂ ಒಂದು ಪೆಟ್ ಸ್ಕ್ಯಾನ್. ಈಗ ಕ್ಯಾನ್ಸರ್ ಬಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಈ ಪೆಟ್ ಸ್ಕ್ಯಾನ್ ತುಂಬಾ ಅಗತ್ಯವಾಗಿದೆ. ಹಾಗೂ ಕ್ಯಾನ್ಸರ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಇದ್ ನಮ್ಗೆ ಪೇಷಂಟ್ ಗೆ ಸಿಂಪ್ಟಮ್ ಮೂಲಕ ಗೊತ್ತಾಗುದಿಲ್ಲ, ಒಂದ್ ಸ್ಕ್ಯಾನ್ ಬೇಕೇ ಬೇಕು. ಸೊ ಈ ಸ್ಕ್ಯಾನ್ ಎಲ್ಲಾ ಇದು ಫುಲ್ ಬಾಡಿ ಸ್ಕ್ಯಾನ್ ಆದ ಕಾರಣ ತಲೆಯಿಂದ ಕಾಲಿನ ತನಕ ಎಲ್ಲಾ ಇಡೀ ಬಾಡಿ ಕವರ್ ಆಗ್ತದೆ. ಇದರಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಇದು ಈ ಸ್ಕ್ಯಾನ್ ಮೂಲಕ ನಮ್ಗೆ ಗೊತ್ತಾಗ್ತದೆ. ಹಾಗೆ ಕ್ಯಾನ್ಸರ್ ಹರಡಿದೆ ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಲಿಕ್ಕೆ. ಸೊ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಇಂದ ರೆಸ್ಪಾಂಡ್ ಆಗ್ತಾ ಇದೆಯಾ ಇಲ್ಲ ಪ್ರೋಗ್ರೆಷನ್ ಆಗ್ತಾ ಇದೆಯಾ, ಪೇಷಂಟ್ಗೆ ಕಾಯಿಲೆ ಜಾಸ್ತಿ ಆಗ್ತಿದ್ಯಾ ಕಾಯಿಲೆ ಕಮ್ಮಿ ಆಗ್ತಿದ್ಯಾ ಇದೆಲ್ಲ ಗೊತ್ತಾಗ್ಲಿಕ್ಕೆ ಮತ್ತೆ ಇನ್ನೊಂದ್ ಪೆಟ್ ಸ್ಕ್ಯಾನ್ ಮಾಡ್ತಾರೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಅನ್ನ ಗೊತ್ತಾಗ್ಲಿಕ್ಕೆ ಅಂತ. ಸೊ ಇದು ಇನ್ನೊಂದು ಪೆಟ್ ಸ್ಕ್ಯಾನ್ ಉಪಯೋಗ. ಹಾಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಗುಣ ಆಗತ್ತೆ. ಸೊ ಗುಣ ಆದ್ಮೇಲೆ ಪೇಷಂಟ್ ತುಂಬಾ ಭಯ ಪಟ್ಟಿರ್ತಾರೆ ಕ್ಯಾನ್ಸರ್ ಮತ್ತೆ ಬರ್ತದಾ ಇಲ್ವಾ ಅಂತ. ಸೊ ಅದನ್ನ ಕೂಡ ಈ ಪೆಟ್ ಸ್ಕ್ಯಾನ್ ಮೂಲಕ ಮತ್ತೆ ಬಂದಿದೆಯಾ ಇಲ್ವಾ ಅಂತ ಈ ಪೆಟ್ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ.
2: ಈಗ ಈ ಪೆಟ್ ಸ್ಕ್ಯಾನ್ ಅಂತ ಹೇಳುವಾಗ ಅದರ ಜೊತೆಗೆ ನಾವು ಬೇರೆ ಸ್ಕ್ಯಾನ್ಗಳು ಇರ್ತವೆ, ಈಗ ಸಿಟಿ ಇರ್ಬೋದು ಅಥವಾ ಬೇರೆ ರೀತಿ MRI ಇರ್ಬೋದು, ಇದಕ್ಕೆ ಹೋಲಿಸಿದಾಗ ಈ ಪೆಟ್ ಸ್ಕ್ಯಾನ್ ಅನ್ನುವಂಥದ್ದು ಯಾಕೆ ಭಿನ್ನ ಅನ್ಸುತ್ತೆ?
3: ಸೊ ನಮ್ಗೆ ಸಿಟಿ ಅಥವಾ MRI ಅಥವಾ ಅಲ್ಟ್ರಾಸೌಂಡ್ ಇದೆಲ್ಲ ಬಾಡಿಯ ಕಾಂಪೋಸಿಷನ್ ಹೇಗಿದೆ ಹೊರಗಿಂದ ನಮಗೆ ಗೊತ್ತಾಗ್ತದೆ. ಬಾಡಿ ಯಾವ ತರ ಇದೆ, ಆರ್ಗನ್ಸ್ ಎಲ್ಲ ಎಷ್ಟು ದೊಡ್ಡದಿದೆ, ಎಷ್ಟೆಷ್ಟು ಏನೇನಿದೆ ಅಂತ ಜಸ್ಟ್ ಮಾರ್ಫಾಲಜಿಕಲ್ ಅಂದ್ರೆ ಅನಾಟಮಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈ ಪೆಟ್ ಸ್ಕ್ಯಾನ್ ಅಂದ್ರ ಫಂಕ್ಷನ್, ಯಾವ ತರ ಕೆಲಸ ಮಾಡ್ತಿದೆ ಬಾಡಿ, ಎಲ್ಲೆಲ್ಲಿ ಡಿಸೀಸ್ ಇದೆ, ಎಷ್ಟೆಷ್ಟು ಡಿಸೀಸ್ ಕೆಲಸ ಮಾಡ್ತಿದೆ, ಇದೊಂಥರ ಫಂಕ್ಷನಲ್ ಸ್ಕ್ಯಾನ್ ಅಂತ. ಸೊ ಎರಡರ ಡಿಫರೆನ್ಸ್ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನಲ್ ಸ್ಕ್ಯಾನ್, ಸಿಟಿ ಎಂ ಆರ್ ಐ ಅಂದ್ರೆ ಸ್ಟ್ರಕ್ಚರಲ್ ಆರ್ ಅನಾಟಮಿಕಲ್ ಸ್ಕ್ಯಾನ್, ನಮಗೆ ಡಿಸೀಸ್ ಎಷ್ಟು ದೊಡ್ಡದಿದೆ ಅದೆಲ್ಲ ಗೊತ್ತಾಗ್ತದೆ. ಇನ್ನೊಂದೇನಂದ್ರೆ ಪೆಟ್ ಸ್ಕ್ಯಾನ್ ಅಂದ್ರೆ ಹೋಲ್ ಬಾಡಿ, ಇದರಲ್ಲಿ ಇಡೀ ಮೇಲಿಂದ ಕೆಳಗಿನ ತನಕ ಎಲ್ಲಾ ಕವರ್ ಆಗ್ತದೆ. ಸಿಟಿ ಎಂ ಆರ್ ಐ ಎಲ್ಲ ಒಂದು ಆರ್ಗನ್, ಒಂದು ಬಾಡಿ ಪಾರ್ಟ್ ಅಷ್ಟೇ ಕವರ್ ಆಗ್ತದೆ. ಸೊ ಇದರಲ್ಲಿ ಎಲ್ಲಾ ಗೊತ್ತಾಗ್ತದೆ ನಮಗೆ. ಸೊ ಅದೇ ಮೇನ್ ಡಿಫರೆನ್ಸ್ ಅಂದ್ರೆ ಈಗ ಹೇಳಿದೆ.
2: ಈಗ ಈ ಪೆಟ್ ಸ್ಕ್ಯಾನ್ ಅನ್ನ ಯಾರು ಕೂಡ ಮಾಡಿಸಬಹುದು ಅಥವಾ ಏನಾದ್ರೂ ಎಕ್ಸೆಪ್ಷನ್ ಗಳು ಇರ್ತದೆ ಇದಕ್ಕೆ?
3: ಇದಕ್ಕೆ ಎಕ್ಸೆಪ್ಷನ್ ಏನಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರದು. ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಇದು ರೇಡಿಯೇಷನ್ ಇರುವ ಕಾರಣ ಪ್ರೆಗ್ನೆಂಟ್ ಲೇಡೀಸ್ ಈ ಸ್ಕ್ಯಾನ್ ಸ್ಟ್ರಿಕ್ಟ್ಲಿ ಕಾಂಟ್ರಾಇಂಡಿಕೇಟೆಡ್, ಅಂದ್ರೆ ಮಾಡಲೇಬಾರದು ಅಂತ ನಾವು ಸ್ಕ್ಯಾನ್ ಮಾಡೋ ಮುಂಚೆ ಅದನ್ನ ಕನ್ಫರ್ಮ್ ಮಾಡಿರ್ತೇವೆ ಪ್ರೆಗ್ನೆನ್ಸಿಗೆ ಏನು ಚಾನ್ಸಸ್ ಇಲ್ಲ ಅಂತ. ಕೆಲವರಲ್ಲಿ ಡೌಟ್ ಇದ್ರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಯೇ ನಾವು ಸ್ಕ್ಯಾನ್ ಮಾಡ್ತೇವೆ.
2: ಈಗ ಈ ಪೆಟ್ ಸ್ಕ್ಯಾನ್ ಹೊರತಾಗಿ ಬೇರೆ ಯಾವ ರೀತಿಯಾದಂತ ಸ್ಕ್ಯಾನ್ ಗಳನ್ನ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಮಾಡಲಾಗುತ್ತೆ?
3: ಸೊ ಪೆಟ್ ಸ್ಕ್ಯಾನ್ ಅಂದ್ರೆ ಮೇನ್ಲಿ ಅದು ಕ್ಯಾನ್ಸರ್ ರಿಲೇಟೆಡ್ ಇರ್ತದೆ, ಬಟ್ ಪೆಟ್ ಸ್ಕ್ಯಾನ್ ಅಲ್ಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಲ್ಲಿ ಕೂಡ ಹಾರ್ಟ್ ರಿಲೇಟೆಡ್ ಸ್ಕ್ಯಾನ್, ಆಮೇಲೆ ಜ್ವರ ಇದ್ರೆ ಜ್ವರ ಬಂದು ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಆದ್ರೂ ಯಾಕೆ ಜ್ವರ ಬಂದಿದೆ ಅಂತ ಗೊತ್ತಾಗದಿದ್ರೆ ಪೆಟ್ ಸ್ಕ್ಯಾನ್ ಇಂದಾಗಿ ಅದು ಗೊತ್ತಾಗಬಹುದು. ಪೆಟ್ ಸ್ಕ್ಯಾನ್ ಬಿಟ್ಟರೆ ಬೇರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸ್ಕ್ಯಾನ್ ಇದೆ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ. ಕಾಮನ್ ಆಗಿ ಥೈರಾಯ್ಡ್ ಗೆ ಅಂತ ಒಂದು ಸ್ಕ್ಯಾನ್ ಇದೆ, ಥೈರಾಯ್ಡ್ ಸ್ಕ್ಯಾನ್, ಥೈರಾಯ್ಡ್ ಫಂಕ್ಷನ್ ಯಾಕೆ ಜಾಸ್ತಿ ಆಗ್ತಿದೆಯಾ, ಇಲ್ಲ ಅದು ಇನ್ಫೆಕ್ಷನ್ ಇಂದಾಗಿ ಜಾಸ್ತಿ ಆಗ್ತಿದೆಯಾ ಅದು ಗೊತ್ತಾಗ್ತದೆ. ಆಮೇಲೆ ಕಿಡ್ನಿಗೆ ಅಂತ ತುಂಬಾ ಸ್ಕ್ಯಾನ್ಸ್ ಇದೆ, ಡಿ ಎಂ ಎಸ್ ಎ ಇರ್ಬೋದು, ಡಿ ಟಿ ಪಿ ಎ ಇರ್ಬೋದು, ಬೋನ್ ಸ್ಕ್ಯಾನ್ ಅಂತ ಇದೆ ಎಲುಬುಗಳ ಸಮಸ್ಯೆ ಗೊತ್ತಾಗ್ಲಿಕ್ಕೆ. ಆಮೇಲೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಕ್ಯಾನ್ ಇದೆ. ಕಾಮನ್ ಆಗಿ ಫೇಮಸ್ ಆಗಿರೋದು ಪೆಟ್ ಸ್ಕ್ಯಾನ್, ಆದ್ರೆ ಬೇರೆ ವಿಭಿನ್ನ ತರದ ಸ್ಕ್ಯಾನ್ಸ್ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಇದೆ.
2: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸುತ್ತೆ?
3: ನ್ಯೂಕ್ಲಿಯರ್ ಮೆಡಿಸಿನ್ ಮೊದಲು ಫೇಮಸ್ ಆಗಿದ್ದು ಹೇಗೆ ಅಂದ್ರೆ 1920s 1930s ಅಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಇರುವಾಗ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಬಂದಿತ್ತು. ಅದು ತುಂಬಾ ಫೇಮಸ್ ಆಗಿತ್ತು, ಯಾಕಂದ್ರೆ ಥೈರಾಯ್ಡ್ ಕ್ಯಾನ್ಸರ್ಗೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಸರ್ಜರಿ, ಆದ್ರೆ ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ರೆಸಿಡುವಲ್ ಸೆಲ್ಸ್ ಅಂತ ಇರ್ತದೆ, ರೆಮ್ನೆಂಟ್ ಥೈರಾಯ್ಡ್ ಟಿಶ್ಯೂ ಅಂತ ಇರ್ತದೆ ಆಪರೇಟ್ ಮಾಡಿದ ಸೈಟ್ ಅಲ್ಲಿ, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಎಬ್ಲೇಷನ್ ಅಂತ ಫೇಮಸ್ ಆಯಿತು. ಸೊ ಅದು ಈಗ್ಲೂ ಅದು ಅಷ್ಟೇ ಪ್ರಮುಖವಾಗಿದೆ. ಇನ್ ಅಡಿಷನ್ ಟು ದಟ್ ಇನ್ನು ಒಂದೆರಡು ಈಗ ಲುಟೀಷಿಯಂ ಅಂತ ಒಂದು ಐಸೋಟೋಪ್ ಬಂದಿದೆ, ಅದನ್ನ ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಜೊತೆ ಟ್ಯಾಗ್ ಮಾಡ್ತಾರೆ, ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿರ್ಬೋದು, ಇದೆರಡಕ್ಕೂ ಒಂದೊಂದು ಪಿ ಎಸ್ ಎಂ ಎ ಅಥವಾ ಸೊಮೆಟೋಸ್ಟಾಟಿನ್ ರಿಸೆಪ್ಟರ್ ಅಂತ ಕ್ಯಾನ್ಸರ್ ಅಲ್ಲಿ ರಿಸೆಪ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಅದನ್ನ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡ್ಲಿಕ್ಕೆ ಅಂತ ಈ ರೇಡಿಯೋ ಐಸೋಟೋಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದ್ರೆ ಈ ಟ್ರೀಟ್ಮೆಂಟ್ಗಳು ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಅದನ್ನು ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೆ ಅಲ್ಲೇ ಹೋಗಿ ಇದು ಟ್ರೀಟ್ ಮಾಡ್ತದೆ. ತುಂಬಾ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಆಗಿರುವ ಕಾರಣ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರ್ತದೆ.
2: ಈ ಒಂದು ಮೆಡಿಸಿನ್ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಮಾಡಬೇಕು ಅಂತ ಏನಾದ್ರೂ ಇದೆಯಾ?
3: ಕಾಮನ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಅಪ್ರೂವ್ ಆಗಿರುವಂತದ್ದು, ಎಫ್ ಡಿ ಎ ಅಪ್ರೂವ್ಡ್ ಅಥವಾ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡುವಂತ ಕ್ಯಾನ್ಸರ್ಸ್ ಯಾವ್ದಂದ್ರೆ ಥೈರಾಯ್ಡ್ ಕ್ಯಾನ್ಸರ್, ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಇದು ಅಲ್ಲದೆ ತುಂಬಾ ಬಗೆಯ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ಗಳು ಈಗ ರಿಸರ್ಚ್ ನಡೀತಾ ಇದೆ. ಲಾಸ್ಟ್ 10 ವರ್ಷದಲ್ಲಿ ಪ್ರಾಸ್ಟೇಟ್ ಮತ್ತು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ. ಸೊ ಇನ್ನು ಒಂದು ಎರಡು ಡಿಕೇಡ್ ಅಲ್ಲಿ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇದೆ.
2: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವ ಮುಂಚೆ ಈ ರೋಗಿಗಳನ್ನ ಯಾವ್ದಾದ್ರು ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಾ ಅಥವಾ ಅವರನ್ನ ತಯಾರು ಮಾಡಬೇಕಾಗುತ್ತಾ ಹೇಗೆ?
3: ಹೌದು, ಕಾಮನ್ ಆಗಿ ರೇಡಿಯೋ ಆಕ್ಟಿವ್ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡುವಾಗ ಅದು ಪೇಷಂಟ್ಸ್ ಅನ್ನ ನಾವು ತಯಾರು ಮಾಡ್ತೇವೆ. ಹೇಗಂದ್ರೆ ಅವರು ಅಯೋಡಿನ್, ಅದು ನಾರ್ಮಲ್ ಉಪ್ಪಲ್ಲಿ ಅಯೋಡಿನ್ ಅಂಶ ಇರ್ತದೆ, ಹಾಗೆ ನಾವು ಅವ್ರಿಗೆ ನಾರ್ಮಲ್ ಅಯೋಡಿನ್ ಫ್ರೀ ಡಯಟ್ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ಒಂದ್ 2-3 ವಾರಗಳ ಕಾಲ ನಾರ್ಮಲ್ ಉಪ್ಪು ತಗೊಳ್ಬಾರ್ದು, ಕಲ್ಲುಪ್ಪು ತಗೊಳ್ಬೇಕು, ಆಮೇಲೆ ಅಯೋಡಿನ್ ಇರುವಂತಹ ಎಲ್ಲ ಐಟಮ್ಸ್ ಅವಾಯ್ಡ್ ಮಾಡಬೇಕು, ಸಾಲ್ಟ್ ಅವಾಯ್ಡ್ ಮಾಡಬೇಕು, ಸೀ ಫುಡ್ ಅವಾಯ್ಡ್ ಮಾಡಬೇಕು, ಈ ತರ ತುಂಬಾ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ. ಯಾಕಂದ್ರೆ ನಾವು ಕೊಡುವ ಟ್ರೀಟ್ಮೆಂಟ್ ಅಲ್ಲೂ ಅಯೋಡಿನ್ ಇರುವ ಕಾರಣ ನಾರ್ಮಲ್ ಫುಡ್ ಅಲ್ಲಿ ಇರುವಂತಹ ಅಯೋಡಿನ್ ಜೊತೆ ಇಂಟರ್ಫಿಯರ್ ಆಗಬಾರದು ಅಂತ ನಾವು ಈ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ ಅವರಿಗೆ.
2: ಒಂದ್ಸಲ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಏನಾದರೂ ಜಾಗರೂಕತೆ ವಹಿಸಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ ಗಳಿರ್ತದೆ ಹೇಗೆ?
3: ಹೌದು, ಇದರಲ್ಲಿ ನಾನು ಹೇಳಿದಾಗೆ ರೇಡಿಯೋ ಅಯೋಡಿನ್ ಅಂದ್ರೆ ಅದು ಅವ್ರ ಪೇಷಂಟ್ಸ್ ಗೆ ರೇಡಿಯೇಷನ್ ಕೊಡೋದು, ಅವ್ರು ಕುಡಿಬೇಕು. ಸೊ ಅವ್ರು ಕುಡಿದ ನಂತರ ಅವರೇ ರೇಡಿಯೇಷನ್ ನ ಸೋರ್ಸ್ ಆಗ್ತಾರೆ. ಸೊ ಅವರ ಸ್ಕಿನ್ ಅಲ್ಲಿ, ಅವರ ಸಲೈವದಲ್ಲಿ, ಅವರ ಸ್ವೆಟ್ ಅಲ್ಲಿ, ಅವರ ಯೂರಿನ್, ಇದರಲ್ಲೆಲ್ಲ ರೇಡಿಯೇಷನ್ ಇರ್ತದೆ. ಹಾಗೆ ಅವರು ಮಲಕ್ಕೊಳ್ಳುವಾಗ ಅವ್ರು ಸಪರೇಟ್ ಆಗಿ ಒಬ್ಬರೇ ಮಲಗಬೇಕು, ಅವ್ರ ಜೊತೆ ಯಾರೂ ಇರಬಾರ್ದು. ಹಾಗೆ ಅವರ ಬಟ್ಟೆಗಳನ್ನೆಲ್ಲ ಸಪರೇಟ್ ಆಗಿ ಒಗಿಬೇಕು, ಯಾರ ಬಟ್ಟೆ ಜೊತೆ ಕೂಡ ಮಿಕ್ಸ್ ಮಾಡಬಾರ್ದು, ಗರ್ಭಿಣಿಯರು ಇಲ್ಲ ಸಣ್ಣ ಮಕ್ಕಳು ಅವ್ರಿಗಿಂತ ದೂರ ಇರಬೇಕು. ಇದೆಲ್ಲ 2-3 ವಾರಗಳ ಕಾಲ ಅವ್ರು ಫಾಲೋ ಮಾಡಬೇಕು, ಯಾಕಂದ್ರೆ ಅವರ ಬಾಡಿಯಿಂದ ರೇಡಿಯೇಷನ್ ಹೋಗ್ತಾ ಇರ್ತದೆ. ಸೊ ಅದು ಬೇರೆಯವರಿಗೆ ಹಾರ್ಮ್ಫುಲ್, ಅವರಲ್ಲಿ ರೇಡಿಯೇಷನ್ ಆಕ್ಟ್ ಮಾಡ್ತದೆ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್, ಆದ್ರೆ ಜನರಲ್ ಪಬ್ಲಿಕ್ ಗೆ ಆ ರೇಡಿಯೇಷನ್ ಒಳ್ಳೇದಲ್ಲ.
2: ಈಗ ಈ ಟ್ರೀಟ್ಮೆಂಟ್ ಎಷ್ಟು ಕಾಲ ತಗೋಬೇಕಾಗ್ತದೆ?
3: ಈ ಟ್ರೀಟ್ಮೆಂಟ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಯೋಡಿನ್, ರೇಡಿಯೋ ಅಯೋಡಿನ್ ಅದು ಡಿಪೆಂಡ್ ಆಗ್ತದೆ, ಬರೀ ಥೈರಾಯ್ಡ್ ಅಲ್ಲೇ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಥೈರಾಯ್ಡ್ ಗಿಂತ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಲಂಗ್ಸ್ ಗೆ ಹೋಗಿದೆಯಾ, ಸ್ಕೆಲಿಟನ್ ಮೆಟ್ಸ್ ಇದು ಬೋನ್ಸ್ ಗೆ ಹೋಗಿದೆಯಾ, ಇದೆಲ್ಲ ನೋಡಿ ನಾವು ಎಷ್ಟು ಸಲ ಬೇಕಾಗ್ತದೆ ಅಂತ ಡಿಸೈಡ್ ಮಾಡಿರ್ತೇವೆ. ಆಮೇಲೆ ಹೇಗೆ ರೆಸ್ಪಾಂಡ್ ಆಗ್ತದೆ ಅದೆಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ ನಾವು.
2: ಈಗ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೇವೆ. ಈಗ ಈ ಕೀಮೋಥೆರಪಿಗೂ ಮತ್ತೆ ಈ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು ಡಾಕ್ಟ್ರೆ?
3: ಕೀಮೋಥೆರಪಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ ಗೆ ವ್ಯತ್ಯಾಸ ಏನಂದ್ರೆ, ಇದು ಡೈರೆಕ್ಟ್ ಆಗಿ ಹೋಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಸೆಲ್ಸ್ ನ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಲ್ಲೇ ಆಕ್ಟ್ ಆಗ್ತದೆ. ಹಾಗೆ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳು, ಕೀಮೋಥೆರಪಿಯಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗೋದು, ಇಲ್ಲ ವಾಮಿಟಿಂಗ್, ಇಲ್ಲ ಬೋನ್ ಮ್ಯಾರೋ ಸಪ್ರೇಷನ್ ಅಂದ್ರೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗೋದು, ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಆಮೇಲೆ ಇನ್ನು ಇದಕ್ಕಿನ್ನ ಅಡಿಷನ್ ಆಗಿ ಇನ್ನೂ ತುಂಬಾ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಇರ್ತದೆ. ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬರೋದು ತುಂಬಾ ಅಪರೂಪ. ಇದು ತುಂಬಾ ಟಾರ್ಗೆಟೆಡ್ ಆಗಿ ಇರ್ತದೆ ಟ್ರೀಟ್ಮೆಂಟ್.
2: ಈಗ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಈಗ ಲಭ್ಯತೆ ಹೇಗಿದೆ ಅಂದ್ರೆ, ಎಲ್ಲಾ ಆಸ್ಪತ್ರೆಗಳಲ್ಲೂ ಸಿಗ್ತದ ಅಥವಾ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ, ಇದು ಕಾಸ್ಟ್ಲಿನಾ, ಸಾಮಾನ್ಯರ ಜನರಿಗೂ ಕೂಡ ಇದು ಕೈಗೆಟುಕುವಂತದ್ದ ಹೇಗೆ?
3: ಈಗ ಬಿಪಿಎಲ್ ಕಾರ್ಡ್ ಇರೋ ಜನರಿಗೆ ಅಂತ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಅವರಿಗೆ ಕನ್ಸೆಷನ್ ಕೊಟ್ಟು ಮಾಡಲಾಗ್ತಿದೆ, ಹಾಗೆ ತುಂಬಾ ಕಡಿಮೆ ದರಕ್ಕೆ ಸ್ಕ್ಯಾನ್ ಮಾಡ್ತಿದ್ದಾರೆ. ಹಾಗೆ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಕೂಡ ಬಿಪಿಎಲ್ ಕಾರ್ಡ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಮೂಲಕ ಅವರಿಗೆಲ್ಲ ಫ್ರೀಯಾಗಿ ದೊರೀತಾ ಇದೆ. ಇದನ್ನ ಇನ್ನೂ ಜಾಸ್ತಿ ಸ್ಕೀಮ್ಸ್ ಎಲ್ಲ ಮಾಡೋದು ಅವಶ್ಯಕತೆ ಇದೆ ಅಂತ ನನ್ನ ನಂಬಿಕೆ.
2: ಮತ್ತೆ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನಾದರೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಥವಾ ಹೊಸ ಆವಿಷ್ಕಾರಗಳು ಈ ತರ ನಡೀತಾ ಇದೆಯಾ?
3: ಹೌದು, ಇದರಲ್ಲಿ ತುಂಬಾ ಹೊಸ ಹೊಸ ರೇಡಿಯೋ ಟ್ರೇಸರ್ ಅಂದ್ರೆ ರೇಡಿಯೇಷನ್ ಎಮಿಟ್ ಮಾಡುವಂತ ಮೆಡಿಸಿನ್ ಗಳು ಬರ್ತಾನೆ ಇರ್ತದೆ. ಸೊ ಈಗ ಹೊಸತ್ತೊಂದು ಫ್ಯಾಪಿ ಅಂತ ಒಂದು ಮಾಲಿಕ್ಯೂಲ್ ಬಂದಿದೆ. ಸೊ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡುವಾಗ ಟ್ಯೂಮರ್ ಸೆಲ್ಸ್ ಗಳಿಗೆ ಅಟ್ಯಾಚ್ ಆಗುವಂತ ಟ್ರೇಸರ್ ಯೂಸ್ ಮಾಡ್ತೇವೆ. ಆದ್ರೆ ಇದೇನಂದ್ರೆ ಟ್ಯೂಮರ್ ಸೆಲ್ಸ್ ನ ಹತ್ತಿರ ಇರುವ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿ ಬೈಂಡ್ ಆಗುವಂತ ಇದು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ FDG ಅಂತ ಟ್ರೇಸರ್, ಅದಕ್ಕೆ ಪೇಷಂಟ್ಸ್ ಫಾಸ್ಟಿಂಗ್ ಮಾಡಬೇಕು, ಆಮೇಲೆ ಶುಗರ್ ತುಂಬಾ ಜಾಸ್ತಿ ಇದ್ರೆ ಸ್ಕ್ಯಾನ್ ಕ್ವಾಲಿಟಿ ಅಷ್ಟು ಒಳ್ಳೇದಾಗಿ ಬರುವುದಿಲ್ಲ. ಸೊ ಇದು ಫ್ಯಾಪಿ ಅಂದ್ರೆ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಹಾಗೆ ಇದು ತುಂಬಾ ಒಳ್ಳೆ ಒಂದು ಆಲ್ಟರ್ನೇಟಿವ್ ಆಗಿದೆ FDG ಗೆ. ಹಾಗೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ತುಂಬಾ ಹೊಸ ಹೊಸ ಟ್ರೇಸರ್ಸ್ ಗಳು ಬರ್ತಾ ಇದೆ, ರಿಸರ್ಚ್ ತುಂಬಾ ನಡೀತಾ ಇದೆ ಇದರಲ್ಲಿ.
2: ಈಗ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಬೇರೆ ಬೇರೆ ಸ್ಟೇಜ್ ಗಳು ಅಂತ ಹೇಳ್ತೇವೆ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋದು ಯಾವ ಸ್ಟೇಜ್ ಅಲ್ಲಿ ಜಾಸ್ತಿ ಉಪಯೋಗಕ್ಕೆ ಬೀಳ್ತದೆ?
3: ಇದು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಸ್ಪೆಟ್ ಸ್ಕ್ಯಾನ್ ಅಂತ ನೋಡಿದ್ರೆ ಯಾವ ಸ್ಟೇಜ್ ಅಂತ ಗೊತ್ತಾಗ್ಲಿಕ್ಕೆ ನಾವು ಮಾಡುವಂತ ಸ್ಕ್ಯಾನ್. ಆಮೇಲೆ ಟ್ರೀಟ್ಮೆಂಟ್ ಅಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದು, ಈಗ ಬಂದಿರುವ ಎಲ್ಲ ಲುಟೀಷಿಯಂ ಟ್ರೀಟ್ಮೆಂಟ್ ಗಳು Stage 4 ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತ ಕ್ಯಾನ್ಸರ್ ಅಲ್ಲೇ ನಾವು ಯೂಶಲಿ ಅದನ್ನ ಕೊಡ್ತೇವೆ.
2: ಈಗ ಒಂದ್ಸರಿ ಚಿಕಿತ್ಸೆ ತಗೊಂಡ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖ ಆಗಿರ್ತದ ಅಥವಾ ಅದು ಮತ್ತೆ ಬರುವಂತ ಸಾಧ್ಯತೆ ಏನಾದ್ರೂ ಇರ್ತದ ಡಾಕ್ಟ್ರೆ?
3: ಅದು ಕೂಡ ಯಾವ ಕ್ಯಾನ್ಸರ್ ಯಾವ ಟ್ರೀಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಈಗ ಥೈರಾಯ್ಡ್ ಕ್ಯಾನ್ಸರ್ ಆದ್ರೆ ಥೈರಾಯ್ಡ್ ನೆಕ್ ಅಲ್ಲಿ ಥೈರಾಯ್ಡ್ ಅಲ್ಲಿ ಮಾತ್ರ ಡಿಸೀಸ್ ಇದ್ರೆ ಈ ಟ್ರೀಟ್ಮೆಂಟ್ ಒಂದ್ ಸಲ ಕೊಟ್ರೆ ಯೂಶಲಿ ಮತ್ತೆ ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತದೆ. ಆದ್ರೆ ಲಂಗ್ಸ್ ಗೆ ಅಥವಾ ಬೋನ್ ಗೆ ಎಲ್ಲ ಸ್ಪ್ರೆಡ್ ಆಗಿದ್ರೆ ಡಿಸೀಸ್ ಕಂಟ್ರೋಲ್ ಅಲ್ಲಿ ಇರ್ತದೆ, ಅದು ಕಂಪ್ಲೀಟ್ ಆಗಿ ಗುಣಮುಖ ಆಗ್ತದೆ ಅಂತ ಹೇಳೋದು ಕಷ್ಟ ಇದೆ ತುಂಬಾ. ಈಗ ಇನ್ನೊಂದು ನಾವು ಹೇಳಿದೆ ಪ್ರಾಸ್ಟೇಟ್ ಕ್ಯಾನ್ಸರ್, ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್, ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಗುಣಮುಖ ಆಗುದಿಲ್ಲ. ಆದ್ರೆ ಪೇಷಂಟಿನ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ, ಡಿಸೀಸ್ ಮುಂದೆ ಹೋಗುದು, ಪ್ರೋಗ್ರೆಷನ್ ಆಗುದು ಇದು ಸ್ವಲ್ಪ ಕಡಿಮೆ ಆಗ್ತದೆ, ಸ್ವಲ್ಪ ನಿಧಾನ ಆಗಿ ಆಗ್ತದೆ. ಪೇಷಂಟಿನ ಲೈಫ್ ಸ್ಟೈಲ್ ತುಂಬಾ ಇಂಪ್ರೂವ್ ಆಗ್ತದೆ, ಅವರಿಗೆ ಪೇನ್ ರಿಲೀಫ್ ಆಗ್ತದೆ, ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆಗಳಿಂದ ಸಾಧ್ಯ ಆಗ್ತದೆ.
2: ಡಾಕ್ಟರ್, ಈಗ ತಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಬರುವಂತಹ ರೋಗಿಗಳಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಯಾವ ರೀತಿಯಾದಂತಹ ಭಯಗಳಿರ್ತವೆ?
3: ಯೂಶುವಲಿ ಅವರಿಗೆ ಭಯ ಏನಿರ್ತದೆ ಅಂದ್ರೆ ರೇಡಿಯೇಷನ್. ರೇಡಿಯೇಷನ್ ಇಂದ ಅವರಿಗೆ ನಂಗೆ ರೇಡಿಯೇಷನ್ ಬಂದ್ರೆ ಏನಾಗ್ತದೆ ಅಂತ ಇರ್ತದೆ. ಆದ್ರೆ ಈಗ ನಾವು ಕೊಡ್ತಿರುವ ರೇಡಿಯೇಷನ್ ಎಲ್ಲ ತುಂಬಾ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್, ಹಾಗೆ ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ ಇಲ್ಲದಂತ ಟ್ರೀಟ್ಮೆಂಟ್.
2: ಈಗ ಈ ಒಂದು ಟ್ರೀಟ್ಮೆಂಟ್ ಅನ್ನು ಮಕ್ಕಳಿಗೆ ಕೂಡ ಕೊಡಬಹುದಾ? ಹೇಗೆ?
3: ಹೌದು, ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಕ್ಯಾನ್ಸರ್ ನಾವು ಕಾಮನ್ ಆಗಿ ನೋಡ್ತೇವೆ, ಹಾಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕೊಡ್ತೇವೆ.
2: ಇನ್ನು ಬಾಣಂತಿಯರಿಗೆ ಹೇಗೆ ಇದು?
3: ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದ್ರೆ ಅವರ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ.
2: ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ನ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ, ಒಂದು ಒಳ್ಳೆಯ ಉಪಯೋಗ ಅಥವಾ ಒಳ್ಳೆಯ ಅನುಕೂಲ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ?
3: ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದು ತುಂಬಾ ನಾನ್ ಇನ್ವೆಸಿವ್, ಅಂದ್ರೆ ನಾವು ಇದರಲ್ಲಿ ಸರ್ಜರಿ ತರ ನಾವು ಪೇಷಂಟ್ಸ್ ಅನ್ನ ಓಪನ್ ಅಪ್ ಮಾಡುವುದಿಲ್ಲ, ಆಮೇಲೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ. ರೇಡಿಯೋಥೆರಪಿ ಅಂದ್ರೆ ಒಂದು ಮೆಷಿನ್ ಮೂಲಕ ರೇಡಿಯೇಷನ್ ಕೊಡುದು, ಆಮೇಲೆ ಕೀಮೋಥೆರಪಿ ಹೋಲಿಸಿದ್ರೆ ಸೈಡ್ ಇಫೆಕ್ಟ್ಸ್ ಗಳು ತುಂಬಾ ಕಡಿಮೆ ಇದೆ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂತಹ ಟ್ರೀಟ್ಮೆಂಟ್, ತುಂಬಾ ಸಿಂಪಲ್ ಆಗಿ ವಿದೌಟ್ ಎನಿ ಸೈಡ್ ಇಫೆಕ್ಟ್ಸ್ ಇರುವಂತಹ ಟ್ರೀಟ್ಮೆಂಟ್.
2: ಈಗ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತೇವೆ, ಆ ಸಂದರ್ಭದಲ್ಲಿ ಈ ಪೆಟ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತಾ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾಡುವಂತಹದ್ದು? ಇದು
3: ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಕೆಲವು ಪೇಷಂಟ್ಸ್ ಗೆ ಜ್ವರ ಇರ್ತದೆ, ಜ್ವರ ಅಂದ್ರೆ ಒಂದು ಸಿಂಪ್ಟಮ್, ಅದೊಂದು ಡಿಸೀಸ್ ಅಲ್ಲ. ಸೊ ಆ ಸಿಂಪ್ಟಮ್ ಗೆ ತುಂಬಾ ತರದ ಕಾಸ್ ಗಳಿರ್ತದೆ, ಅದರಲ್ಲೂ ಒಂದು ಕ್ಯಾನ್ಸರ್ ಕೂಡ ಹೌದು. ಸೊ ಅವರು ತುಂಬಾ ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಗಳು ಇದೆಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ಜ್ವರ ಬಂದಿದೆ ಅಂತ ಉತ್ತರ ಗೊತ್ತಿರುವುದಿಲ್ಲ, ಆಗ ಪೆಟ್ ಸ್ಕ್ಯಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಕ್ಯಾನ್ಸರ್ ಬಂದಿದೆಯಾ ಇಲ್ಲ ಅವ್ರಿಗೆ ಇನ್ಫೆಕ್ಷನ್ ಬಂದಿದೆಯಾ ಇದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಪೆಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ.
2: ಡಾಕ್ಟರ್, ಹಾಗೆ ನಾವು ಈ ರೇಡಿಯೋಥೆರಪಿ ಅನ್ನೋದ್ರ ಬಗ್ಗೆ ಕೇಳ್ತೇವೆ, ಈ ರೇಡಿಯೋಥೆರಪಿಗೂ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು?
3: ರೇಡಿಯೋಥೆರಪಿ ನ್ಯೂಕ್ಲಿಯರ್ ಮೆಡಿಸಿನ್ ಎರಡರಲ್ಲೂ ರೇಡಿಯೇಷನ್ ಬರ್ತದೆ. ಸೊ ಡಿಫ್ರೆನ್ಸ್ ಏನು ಅಂತ ಎಲ್ಲರಿಗೂ ಕಾಮನ್ ಆಗಿರುವಂತಹ ಡೌಟ್, ರೇಡಿಯೋಥೆರಪಿಯಲ್ಲಿ ಏನಂದ್ರೆ ಹೊರಗಿಂದ ಮೆಷಿನ್ ರೇಡಿಯೇಷನ್ ಕೊಡೋದು ಒಂದು ಏರಿಯಾಗೆ. ಸೊ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದ ಹತ್ರ ಇರುವಂತಹ ಏರಿಯಾ ಕೂಡ ರೇಡಿಯೇಷನ್ ಹೋಗ್ತದೆ. ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ನಾವು ಮೆಡಿಸಿನ್ ಯೂಶುವಲಿ ಕೊಡೋದು ಕುಡಿಲಿಕ್ಕೆ ಅಥವಾ ಇಂಜೆಕ್ಷನ್ ಆಗಿ, ಈ ಎರಡು ವಿಧಾನಗಳ ಮೂಲಕ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತದೆ. ಆ ಮೆಡಿಸಿನ್ ಅದೇ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಅಲ್ಲೆಲ್ಲಿ ಹೋಗಿ ಅದೇ ಆ ಕೆಲಸ ಮಾಡ್ತದೆ. ಹಾಗೆ ಇದು ತುಂಬಾ ಸೇಫ್, ತುಂಬಾ ಟಾರ್ಗೆಟೆಡ್, ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿ ಮಾತ್ರ ಆಕ್ಟ್ ಆಗ್ತದೆ.
2: ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ನ ಟ್ರೀಟ್ಮೆಂಟ್ ಏನಿದೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನ ಹೇಗೆ ಮಾಡ್ತೀರಾ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಡಾಕ್ಟ್ರೆ?
3: ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಗೆ ಥೆರನೋಸ್ಟಿಕ್ಸ್ ಅಂತ ಹೇಳ್ತೇವೆ. ಥೆರನೋಸ್ಟಿಕ್ಸ್ ಅಂದ್ರೆ ಥೆರ ಅಂದ್ರೆ ಥೆರಪಿ, ನೋಸ್ಟಿಕ್ಸ್ ಅಂದ್ರೆ ಡಯಾಗ್ನೋಸ್ಟಿಕ್ಸ್, ಅಂದ್ರೆ ನಾವು ಏನೇನ್ ನೋಡ್ತೇವೆ ಅದನ್ನೇ ನಾವು ಟ್ರೀಟ್ ಮಾಡೋದು. ಸೊ ನಾವು ಒಂದು ಮಾಲಿಕ್ಯೂಲ್ ನಾವು ಯೂಸ್ ಮಾಡ್ತೇವೆ, ಒಂದು ಉದಾಹರಣೆಗೆ ನಾವು ಪ್ರೋಸ್ಟೇಟ್ ಗೆ ಹೇಳಿದೆ ನಾನು PSMA ಅಂತ, ಅದನ್ನ ನಾವು ಒಂದು ಗ್ಯಾಲಿಯಂ ಅಂತ, ಗ್ಯಾಲಿಯಂ 68 ಅಂತ ರೇಡಿಯೋ ಲೇಬಲ್ಡ್ ಮಾಲಿಕ್ಯೂಲ್ ಇದೆ, ಅದ್ರ ಜೊತೆ ಟ್ಯಾಗ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೇವೆ ಪೆಟ್ ಸ್ಕ್ಯಾನ್, ಅದು ಆ ಡಿಸೀಸ್ ಎಲ್ಲೆಲ್ಲಿ ಹರಡಿದೆ ಅಂತ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಬೋನ್ ಅಲ್ಲಿ ಹರಡಿದೆಯಾ ಇಲ್ಲ ಲಿಂಫ್ ನೋಡಿಗೆ ಹರಡಿದೆಯಾ ಇದೆಲ್ಲ ಗೊತ್ತಾಗ್ತದೆ ನಮ್ಗೆ ಸ್ಕ್ಯಾನ್ ಅಲ್ಲಿ. ಸೊ ನಾವು ಸ್ಕ್ಯಾನ್ ಅಲ್ಲಿ ನಮ್ಮ ಮಾಲಿಕ್ಯೂಲ್ ಅಲ್ಲಲ್ಲಿ ಹೋಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಸೊ ನಾವು ಅದೇ PSMA ಮಾಲಿಕ್ಯೂಲ್ ಅನ್ನ ಲುಟಿಷಿಯಂ ಜೊತೆ, ಲುಟಿಷಿಯಂ ಅಂದ್ರೆ ಒಂದು ಬೀಟಾ ರೇಡಿಯೇಷನ್ ಅನ್ನ ಎಮಿಟ್ ಮಾಡುವಂತ, ವಿಕಿರಣ ಅನ್ನು ಎಮಿಟ್ ಮಾಡುವಂತ ಒಂದು ಮಾಲಿಕ್ಯೂಲ್, ಅದ್ರ ಜೊತೆ ಅದನ್ನೇ PSMA ಅನ್ನು ಟ್ಯಾಗ್ ಮಾಡ್ತೇವೆ. ಸ್ಕ್ಯಾನ್ ಮಾಡುವಾಗ್ಲೇ ಗೊತ್ತಾಗ್ತದೆ ನಮ್ಗೆ ಮೆಡಿಸಿನ್ ಇಲ್ಲಿ ಹೋಗ್ತದೆ, ಇಲ್ಲಿ ಆಕ್ಟ್ ಮಾಡ್ತದೆ, ಇದೆಲ್ಲ ನಮ್ಗೆ ಮೊದ್ಲೇ ಗೊತ್ತಿರ್ತದೆ. ಅದನ್ನೇ ನಾವು ಇನ್ನೊಂದು ರೇಡಿಯೋ ಐಸೋಟೋಪ್ ಅದೇ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ ಇದರಿಂದ ನಮಗೆ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಆಗಿದೆ, ಇಫೆಕ್ಟಿವ್ ಆಗಿದೆ, ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂತ ಇದೆಲ್ಲ ನಮಗೆ ಆ ಸ್ಕ್ಯಾನ್ ಇಂದ ಗೊತ್ತಾಗ್ತದೆ.
2: ಈ ಟ್ರೀಟ್ಮೆಂಟ್ ಅನ್ನ ಒಂದೇ ಸರಿ ತಗೋಬೇಕು ಮತ್ತೆ ಮತ್ತೆ ತಗೊಳ್ಳುವಂತ ಸನ್ನಿವೇಶ ಬರ್ತದ ಡಾಕ್ಟ್ರೆ?
3: ಹೌದು, ನಾನು ಈಗ ಹೇಳಿದ ಉದಾಹರಣೆಗೆ ಕೊಟ್ಟ PSMA ಅಂತ ಇರೋದು, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಎರಡು ಟ್ರೀಟ್ಮೆಂಟ್ ಕೊಡ್ತೇವೆ, ಎರಡು ಸೈಕಲ್ಗಳು, ಎರಡೆರಡು ತಿಂಗಳು ಆದ್ಮೇಲೆ ಎರಡು ಸೈಕಲ್ ಕೊಡ್ತೇವೆ. ಆ ಎರಡು ಸೈಕಲ್ ಕೊಟ್ಟ ಮೇಲೆ ನಾವು ಹೇಗೆ ರೆಸ್ಪಾಂಡ್ ಆಗಿದೆ ಅಂತ ಅದೇ ಸ್ಕ್ಯಾನ್ ಮಾಡ್ತೇವೆ. ಆ PSMA ಅದೇ ಸ್ಕ್ಯಾನ್ ಮಾಡ್ತೇವೆ ನಾವು, ಗ್ಯಾಲಿಯಂ PSMA ಅಂತ ಹೇಳಿದ್ದೇನಲ್ಲ, ಅದನ್ನೇ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ರೆಸ್ಪಾಂಡ್ ಆಗಿದೆ ಇಲ್ಲ, ಡಿಸೀಸ್ ಸ್ಟೇಬಲ್ ಆಗೇ ಇದೆ, ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಮತ್ತೆ ಎರಡು ಸೈಕಲ್ ಕೊಡ್ತೇವೆ. ಈ ಎರಡು ಸೈಕಲ್ ಇದೇ ತರ ಮ್ಯಾಕ್ಸಿಮಮ್ 6-7 ಸೈಕಲ್ಗಳು ಕೊಡ್ತೇವೆ.
2: ಈಗ ಆಸ್ಪತ್ರೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ತಗೋತೀರಾ ತಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ?
3: ಸೊ ನಮ್ಗೆ ಇದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ AERB

0: ಇನ್ಸ್ಟಿಟ್ಯೂಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಉದಾಹರಣೆಗೆ ವಾಲ್ ನ ಥಿಕ್ನೆಸ್ ತುಂಬಾ ಜಾಸ್ತಿ ಇರ್ತದೆ, ಅದರ ಒಳಗೆ ವಾರ್ಡ್ ಒಳಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆಮೇಲೆ ವಾರ್ಡ್ ಗೆ ಸಪರೇಟ್ ಆಗಿ ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕ್ ಸಪರೇಟ್ ಆಗಿ ಯಾಕಿರ್ತದೆ ಅಂದ್ರೆ ಅದರ ಒಳಗಿರೋದೊಂದು ಪೇಷಂಟ್, ಆ ಪೇಷಂಟ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡ್ತಿರ್ತಾರೆ, ಅವರ ಯೂರಿನ್ ಅಲ್ಲಿ ಕೂಡ ರೇಡಿಯೇಷನ್ ಇರ್ತದೆ. ಸೊ ಅವರು ಯೂಸ್ ಮಾಡುವಂತ ಟಾಯ್ಲೆಟ್ ಸಪರೇಟ್ ಟ್ಯಾಂಕ್ ಕನೆಕ್ಟ್ ಆಗಿರ್ತದೆ. ಆ ಟ್ಯಾಂಕ್ ನಾರ್ಮಲ್ ಟ್ಯಾಂಕ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಆ ಟ್ಯಾಂಕ್ ಒಂದ್ 3 ತಿಂಗಳ ಕಾಲ ಅದನ್ನ ಸಪರೇಟ್ ಆಗಿ ಇಟ್ಟು ಜನರಲ್ ವೇಸ್ಟ್ ಜೊತೆ ಡಿಸ್ಪೋಸ್ ಮಾಡ್ತಾವೆ. ಇದು ಯಾಕೆ ಮಾಡ್ತೀವಿ ಅಂದ್ರೆ ರೇಡಿಯೋ ಆಕ್ಟಿವ್ ವೇಸ್ಟ್ ನಾರ್ಮಲ್ ಜನರಿಗೆ ಆಕ್ಸೆಸ್ ಆಗಬಾರದು ಅಂತ.
1: ಈಗ ಈ ಒಂದು ಟ್ರೀಟ್ಮೆಂಟ್ ಏನಿದೆ, ಇದು ಈ ಹೆಲ್ತ್ ಇನ್ಶೂರೆನ್ಸ್ ಗಳಲ್ಲಿ ಕವರ್ ಆಗಿರ್ತದ ಹೇಗೆ?
0: ಹೌದು, ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾರ್ಮಲ್ ಆಗಿ FDA ಅಪ್ರೂವ್ಡ್ ಎಲ್ಲ ಯಾವ್ದಿದೆ, ರೇಡಿಯೋಡಿನ್ ಥೆರಪಿ ತುಂಬಾ ವರ್ಷಗಳ ಕಾಲ ಕೊಡ್ತಿದ್ದಾರೆ, ಸೊ ಅದು ಕವರ್ ಆಗಿದೆ. ಹಾಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಗಳಿಗೆ ಇರುವ ಟ್ರೀಟ್ಮೆಂಟ್ಗಳು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಒಂದು ಸಂದೇಶ ಕೊಡಬೇಕು, ಅವರಿಗೇನೋ ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ?
0: ಜನರಲಿ ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಅಂತ ವರ್ಡ್ ಕೇಳಿದಾಗ ಜನರಲಿ ನಾರ್ಮಲ್ ಆಗಿ ತುಂಬಾ ಭಯ ಬರುತ್ತೆ ಅವರಿಗೆ, ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಈ ತರ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸೊ ಅವ್ರು ನಾರ್ಮಲ್ ಆಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್, ನಮ್ಮ ಗವರ್ಮೆಂಟ್ ಇದೆ, ತುಂಬಾ ರೆಗ್ಯುಲೇಟರಿ ಬಾಡಿ ಇದೆ, ಇದೆಲ್ಲ ತುಂಬಾ ಚಿಕ್ಕ ಪ್ರಮಾಣದ ರೇಡಿಯೇಷನ್ ಇರೋದಿದ್ರಲ್ಲಿ. ಸೊ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ, ನಿಮ್ಮ ಡಾಕ್ಟರ್ ಹೇಳಿದ್ದನ್ನ, ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ ಹೇಳುವಂತದನ್ನ ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಧನ್ಯವಾದಗಳು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು ಈ ವಿಷಯದ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಇನ್ನು ಅನೇಕ ಪ್ರದೇಶಗಳು ಪಾರಂಪರಿಕವಾಗಿ ಅನೇಕ ಕಲೆಗಳನ್ನ, ಕರಕುಶಲತೆಗಳನ್ನ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಮತ್ತು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿವೆ. ಈ ಎಲ್ಲ ಕಲೆಗಳು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಯಬೇಕು. ಯಾವ ಕಲೆಗಳು ಕೂಡ ವಿನಾಶದ ಅಂಚನ್ನ ತಲುಪಬಾರದು. ಎಲ್ಲ ಕಲೆಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸಿ ಆ ಮೂಲಕ ಭಾರತದ ಸಂಸ್ಕೃತಿಯನ್ನ, ಇಲ್ಲಿನ ಪರಂಪರೆಯನ್ನ ಮುಂದುವರಿಸುವಂತಹ ಕೆಲಸ ಆಗಬೇಕು. ಮತ್ತು ಆ ಎಲ್ಲ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಮ ಯೋಜನೆಯೊಂದನ್ನ ಜಾರಿಗೆ ತಂದಿದ್ರು. ಅದೇ PM ವಿಶ್ವಕರ್ಮ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಹಾಗೂ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇದೇ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿಗಳು PM ವಿಶ್ವಕರ್ಮ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭ್ಯುದಯಕ್ಕಾಗಿ ಈ ಯೋಜನೆಯನ್ನ ತಾವು ಜಾರಿಗೊಳಿಸುವುದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅವರು ಅದನ್ನು ಉಲ್ಲೇಖ ಮಾಡಿ ಕೇವಲ 1 ನಂತರ, ಅಂದ್ರೆ ಸೆಪ್ಟೆಂಬರ್ 17 ಈ ಒಂದು ಅತ್ಯಂತ ಉತ್ತಮವಾದ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಭಾರತದ ಅಸಂಖ್ಯ ವಿಶ್ವಕರ್ಮಿಗಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ್ರು. ಭಾರತದ ವಿವಿಧ 18 ಕಲೆಗಳನ್ನ, 18 ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಕಲಾವಿದರನ್ನ ಗೌರವಿಸುವಂತ, ಅವರ ಬದುಕಿಗೆ ಭದ್ರತೆಯನ್ನು ಕೊಡುವಂತ, ಆ ಕಲೆಯನ್ನ ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪ್ರೋತ್ಸಾಹಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನ ಈ ಮೂಲಕ ಕೈಗೊಳ್ಳಲಾಯಿತು. ಈ ಯೋಜನೆಯಿಂದ ಆಗುವ ಲಾಭಗಳು ಏನು? ಈ ಯೋಜನೆಯ ಸ್ಥೂಲವಾದ ಪರಿಚಯ ಏನು? ಏನು ಪ್ರಯೋಜನ ಈ ಒಂದು ಯೋಜನೆಯಿಂದ ಎಲ್ಲ ವಿಶ್ವಕರ್ಮ ಜನರಿಗೆ ಸಿಗತ್ತೆ ಅಂತ ಕೇಳಿದ್ರೆ, ಈ ಯೋಜನೆಯ ಅಡಿಯಲ್ಲಿ 2 ಸುಮಾರು 3 ಲಕ್ಷ ರೂಪಾಯಿಗಳ ಸಾಲವನ್ನ ಇದರ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಅಂದ್ರೆ 5% ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತೆ. ಆ ಸಾಲವನ್ನ ಮರುಪಾವತಿ ಮಾಡಿದ ನಂತರ, ಅಂದ್ರೆ 2ನೇ ಹಂತದಲ್ಲಿ ಮತ್ತೆ 2 ಲಕ್ಷ ರೂಪಾಯಿಗಳ ಸಾಲವನ್ನ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿ 3 ಲಕ್ಷ ರೂಪಾಯಿಗಳ ಸಾಲವನ್ನ 5% ಬಡ್ಡಿದರದಲ್ಲಿ ತಾನು ಆ ಸಾಲದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 5 ಅವಧಿಯಲ್ಲಿ ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 13,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಅಂದ್ರೆ ಮುಂದಿನ 5 ಅವಧಿಯಲ್ಲಿ ವಿಶ್ವಕರ್ಮ ಯೋಜನೆಗೆ ನೋಂದಣಿ ಮಾಡಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಈ 13,000 ಕೋಟಿ ರೂಪಾಯಿಗಳನ್ನ ವಿನಿಯೋಗ ಮಾಡುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನು, ಯಾವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದ್ರು ಅಂದ್ರೆ, ಅದರ ಹಿಂದೆ ಅತ್ಯಂತ ವಿಶಿಷ್ಟವಾದಂತಹ, ಉತ್ತಮವಾದಂತಹ ಒಂದು ಗುರಿ ಇದೆ, ಉದ್ದೇಶ ಇದೆ ಅಂತಲೇ ಹೇಳ್ಬೋದು. ಪ್ರಧಾನಮಂತ್ರಿಗಳು ಭಾರತದ ನಾಗರಿಕರಿಗೆ ಒಂದು ಮನವಿಯನ್ನ ಮಾಡಿದ್ರು. ಭಾರತ ಪ್ರಾದೇಶಿಕವಾಗಿ ಅತ್ಯಂತ ವಿಶಿಷ್ಟತೆಗಳನ್ನ ಹೊಂದಿದ ರಾಷ್ಟ್ರ. ಈ ಪ್ರಾದೇಶಿಕವಾದ ವಿಶೇಷತೆಗಳನ್ನ ಜಾಗತಿಕವಾಗಿ ಅನುಕೂಲಕರವಾಗುವಂತೆ ನಾವು ಪರಿವರ್ತನೆ ಮಾಡಬೇಕು. ಮುಂದೆ ಗಣೇಶ ಚತುರ್ಥಿ, ದೀಪಾವಳಿ, ಹೀಗೆ ಬೇರೆ ಬೇರೆ ರೀತಿಯ ಭಾರತೀಯ ಹಬ್ಬಗಳು ಬರಲಿಕ್ಕಿವೆ. ಈ ಸಮಯದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನ ನಾವೆಲ್ಲ ಖರೀದಿ ಮಾಡಬೇಕು. ಆ ಮೂಲಕ ಪ್ರಾದೇಶಿಕ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮಲ್ಲಿಯ ಸ್ಥಳೀಯ ಕಲೆಗಾರರಿಗೆ ಇನ್ನಷ್ಟು ಉತ್ತೇಜನವನ್ನ ಕೊಡುವಂತಹ ಕೆಲಸ ಭಾರತದ ನಾಗರಿಕರ ಮೂಲಕ ನಡೀಬೇಕು ಅಂತ ಎಲ್ಲ ಪ್ರಜೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮನವಿ ಮಾಡಿದ್ರು. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಅನುಗುಣವಾಗಿಯೇ ನಮ್ಮೆಲ್ಲ ನಡೆ ಇರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಕಳಕಳಿ ಮಾನ್ಯ ಪ್ರಧಾನಿಗಳ ಮಾತಿನ ಹಿಂದಿತ್ತು. ಹಾಗಾಗಿ ಈ PM ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತು. ಈ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಈ ಯೋಜನೆಗೆ 18 ಜೋಡಿಸಿಕೊಂಡಿದೆ. ಅಂದ್ರೆ ಇದರ ಅಡಿಯಲ್ಲಿ ನೇಕಾರರು, ಅಕ್ಕಸಾಲಿಗರು, ಕಮ್ಮಾರರು, ಬಡಗಿಗಳು, ಶಿಲ್ಪಿಗಳು, ಚಮ್ಮಾರರು, ಮೇಸ್ತ್ರಿಗಳು, ಬುಟ್ಟಿ ತಯಾರಿಸುವವರು, ದೋಬಿಗಳು, ಸವಿತಾ ಸಮಾಜದವರು, ಗೊಂಬೆ ತಯಾರಕರು, ದರ್ಜಿಗಳು, ಮೀನುಗಾರಿಕೆಗೆ ಬಲೆ ಹೆಣೆಯುವವರು, ಹೂವಿನ ಹಾರ ತಯಾರಿಸುವವರು, ಹೀಗೆ 18 ಸಾಂಪ್ರದಾಯಿಕ ಕರಕುಶಲ ಕಲೆಯಲ್ಲಿ ತೊಡಗಿಸಿಕೊಂಡಿರುವಂತಹವರಿಗೆ ಈ ಯೋಜನೆಯ ಪ್ರಯೋಜನವನ್ನ ಒದಗಿಸುವಂತಹ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಯೋಜನೆ ಆರಂಭವಾದಂತಹ ಈ ವರ್ಷದಲ್ಲಿ ಸುಮಾರು 5 ಲಕ್ಷ ಕುಟುಂಬಗಳಿಗೆ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಕೇಂದ್ರ ಸರ್ಕಾರದ ಮುಂದಿದೆ. 1 5 ಲಕ್ಷ ಕುಟುಂಬಗಳಿಗೆ ಇದರ ಪ್ರಯೋಜನವನ್ನು ನೀಡಿ ಮುಂದಿನ 5 ಒಟ್ಟು 30 ಲಕ್ಷ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ತಲುಪಿ

0: ಹೆಚ್ಚಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಭಾರತದ ಸಾಂಪ್ರದಾಯಿಕ ಕಲೆಗಳ ಉಳಿವಿಗೆ ಮತ್ತು ಆ ಎಲ್ಲ ಕಲೆಗಾರರಿಗೆ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡುವ ಮೂಲಕ ಅವರ ಕಲೆಗಳಿಗೆ ಮತ್ತಷ್ಟು ಉತ್ತೇಜನವನ್ನ ಕೊಡುವ ದೂರದೃಷ್ಟಿ ಈ PM ವಿಶ್ವಕರ್ಮ ಯೋಜನೆಯ ಹಿಂದಿದೆ. ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬಹುದು? ಈಗ ನಾವು ಈ 18 ಬಗೆಯ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡು ಈ ಯೋಜನೆಯ ಲಾಭವನ್ನು ಹೇಗೆ ಪಡೆಯಬಹುದು, ಹೇಗೆ ನಾವು ಆ ಸಾಲಕ್ಕೆ ಅರ್ಜಿ ಹಾಕಬಹುದು, ಅದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ 18 ಸಾಂಪ್ರದಾಯಿಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಶಲಕರ್ಮಿಗಳು ಆನ್ಲೈನ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಪೋರ್ಟಲ್ಗೆ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಳಬೇಕು. ಅದಾದ ಬಳಿಕ ಯೋಜನೆಯ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಕೂಡ ಅವರಿಗೆ ಸಿಗತ್ತೆ. ಮುಂದೆ ಫಲಾನುಭವಿಗಳಿಗೆ 15,000 ರೂಪಾಯಿ ಮೊತ್ತದ ಟೂಲ್ ಕಿಟ್ ಕೂಡ ಸಿಗುತ್ತದೆ. ನೋಂದಾವಣೆ ಮಾಡಿಕೊಂಡವರಿಗೆ ತಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಕೆಲವು ತರಬೇತಿಗಳನ್ನ ಮತ್ತು ಉನ್ನತ ಮಟ್ಟದ ಕಲೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತು ಈ ಎಲ್ಲ ಫಲಾನುಭವಿಗಳಿಗೆ ಉಚಿತವಾಗಿ ದೊರಕುತ್ತವೆ. ಹಾಗೆಯೇ ಯೋಜನೆಯ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ %5 ಬಡ್ಡಿ ದರದಲ್ಲಿ 1,00,000 ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತೆ. ಮುಂದಿನ ಹಂತದಲ್ಲಿ ಅದೇ ಬಡ್ಡಿ ದರದಲ್ಲಿ ಅಂದ್ರೆ %5 ಬಡ್ಡಿ ದರದಲ್ಲಿ 2,00,000 ರೂಪಾಯಿಯ ಸಾಲವನ್ನು ನೀಡಲಾಗುತ್ತೆ. ಈ ಒಂದು ಸಾಲದ ಪ್ರಯೋಜನ ಏನು ಅಂತಂದ್ರೆ, ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ತಮ್ಮ ಉದ್ಯೋಗವನ್ನ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ. ತಮ್ಮ ವಸ್ತುಗಳನ್ನ ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಕೊಂಡೊಯ್ಯಲು, ಅವುಗಳ ಪ್ರಚಾರವನ್ನ ಮಾಡಲು, ಜಾಹೀರಾತುಗಳನ್ನು ನೀಡಲು, ಹೀಗೆ ತಮ್ಮ ಉದ್ಯೋಗದ ಸೃಷ್ಟಿಗೆ ಮತ್ತು ಉದ್ಯೋಗದ ವಿಸ್ತಾರಕ್ಕೆ ಎಲ್ಲ ರೀತಿಗಳಲ್ಲಿ ಈ ಸಾಲ ಸೌಲಭ್ಯ ಯೋಜನೆ ಸಹಾಯಕವಾಗಿರುತ್ತೆ. ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ 30,00,000 ಕುಶಲಕರ್ಮಿ ಕುಟುಂಬಗಳನ್ನ ಈ ಯೋಜನೆಯ ಮೂಲಕ ತಲುಪುವಂತ ಗುರಿಯನ್ನ ಹೊಂದಲಾಗಿದೆ. ಈ ಗುರಿಯಿಂದ ಮತ್ತು ಈ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯಿಂದ ಪ್ರತಿ ವರ್ಷ 15,000 ಮಂದಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ಭಾರತ ಅತ್ಯಂತ ವಿಶಿಷ್ಟತೆಗಳನ್ನ, ವೈವಿಧ್ಯಗಳನ್ನ ಹೊಂದಿದಂತಹ ದೇಶ. ಬರೀ ಕರ್ನಾಟಕದಲ್ಲೇ ನೋಡಿದ್ರೆ ಚನ್ನಪಟ್ಟಣ ಬೊಂಬೆ ಇರ್ಬೋದು, ಕಿನ್ನಾಳದ ಆಟಿಕೆಗಳಿರ್ಬೋದು, ಸಂಡೂರು ಲಮ್ಮಾಣಿಗಳ ಕಸೂತಿಯ ಕಲೆ ಇರ್ಬೋದು, ಬೀದರಿನ ಬಿದ್ರಿ ಕಲೆ ಬಿದ್ರಿ ವೇರ್ ಇರ್ಬೋದು, ಈ ತರ ಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡಂತಹ 1,000,000 ಕುಟುಂಬಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆ ಎಲ್ಲ ಕಲೆಗಳು ಇವತ್ತಿನ ಆಧುನಿಕತೆಗೆ ಸಿಲುಕಿ ಕಲೆಗಳು ಮರೆಯಾಗಬಾರದು. ಆ ಕಲೆಗಳನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಎಲ್ಲ ಕಲಾವಿದರ ಜೀವನ ಅತ್ಯಂತ ಸುಭದ್ರವಾಗಿ ನಡೆದುಕೊಂಡು ಹೋಗ್ಬೇಕು ಮತ್ತು ಆ ಎಲ್ಲ ಕಲೆಗಳನ್ನ, ಪ್ರಾದೇಶಿಕವಾಗಿರುವಂತಹ ಕಲೆಗಳನ್ನ ಜಾಗತಿಕವಾಗಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಅತ್ಯಂತ ಒಳ್ಳೆಯ ದೂರದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದ್ದ ಕಾರಣದಿಂದ PM ವಿಶ್ವಕರ್ಮ ಯೋಜನೆಯಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಭಾರತೀಯ ಕಲೆಗಳು ಉಳಿದ್ರೆ ಮಾತ್ರ ಭಾರತದ ಸಂಸ್ಕೃತಿ ಉಳಿಯುತ್ತೆ. ಭಾರತದ ಸಂಸ್ಕೃತಿ ಉಳಿದಾಗ ಅದರ ಅಸ್ಮಿತೆ ಉಳಿದುಕೊಳ್ಳುತ್ತೆ. ಆ ಭಾರತದ ಅಸ್ಮಿತೆಯಿಂದಲೇ ನಾವೆಲ್ಲ ಭಾರತೀಯರು, ಭಾರತ ವೈವಿಧ್ಯಮಯವಾದ ದೇಶ, ಭಾರತ ಶ್ರೀಮಂತವಾದ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಉಳಿದುಕೊಳ್ಳುತ್ತೆ. ಎಲ್ಲ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಲಾವಿದರು, ಕರಕುಶಲ ಕರ್ಮಿಗಳು ಭಾರತದ ಕಲೆಯನ್ನು ಉಳಿಸುವಂತ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಬೆನ್ನೆಲುಬಾಗಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ತಲುಪಲಿ, ಅವರಿಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡುವಂತಹ ಕೆಲಸವೂ ಕೂಡ ಎಲ್ಲರಿಂದ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ್ರ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟುಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟುಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆಯಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆಯಿಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
7: ಇದು ಆಕಾಶವಾಣಿ ಹಾಸನ. ಈಗ ಸಮಯ 1:20:20. ಈಗ ಭಾವಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿರುವ ಎಸ್ ವಿ ಪರಮೇಶ್ವರ ಭಟ್ ಅವರ ಒಂದು ಭಾವಗೀತೆ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕೊನೆಯಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಭಾವಗೀತೆ ಆಲಿಸಿ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 1:30:20. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿ ಕೇಳೋಣ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಕೆ ಕಲ್ಯಾಣ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಗಡಿಗರೊಂದಿಗೆ ಈ ಗೀತೆಯನ್ನ ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
0: ಶ್ರೋತೃಗಳೇ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ. ಈ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಚಿತ್ರ ಅವರು ಹಾಡಿರುವ ಕನಸುಗಾರ ಚಿತ್ರದ ಒಂದು ಗೀತೆಯನ್ನ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರಲಿದೆ. ರೈತರಿಗೆ ಅನುಕೂಲವಾಗುವ ಜೈವಿಕ ಎಥೆನಾಲ್ ಮತ್ತು ಬಯೋಗ್ಯಾಸ್, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಮುತ್ತುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ.

0: ಇದೀಗ ನೀವು ಕೇಳಿದ ಗೀತೆ ಯಜಮಾನ ಚಿತ್ರದ್ದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆಯನ್ನು ಹಾಡಿದವರು ದೇವನ್ ಮತ್ತು ನಂದಿತಾ.
1: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
2: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
3: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಶ್ರೀರಸ್ತು ಶುಭಮಸ್ತು ಚಿತ್ರದ್ದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಮತ್ತಷ್ಟು ಚಿತ್ರಗೀತೆಗಳನ್ನ ಕೇಳೋಣ ಇಂದು ಮಧ್ಯಾಹ್ನ 2:40. ಇದು ಆಕಾಶವಾಣಿ ಹಾಸನ. ಈಗ ಸಮಯ ಆಗ್ತಾ ಇದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.
1: ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗೋ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi begins his two-nation Europe visit with engagements in Nice, France, to inaugurate Bharat Innovates 2026 jointly with French President Emmanuel Macron in a short while. Bilateral talks with President Macron to review progress.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ಆರ್ಐಎಸ್ಸಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ದಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ಐಸಿಎಆರ್ ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯೂ 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೂನ್ 11 ಮತ್ತು 12ರಂದು ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ.ಕೆ.ಎನ್. ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ, ಕೇಂದ್ರ ಸಚಿವ ಡಾ.ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಈಗ ಸಮಯ 2:43. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇನ್ನೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭ ವಂಶೋದ್ಧಾರಕ ಚಿತ್ರದ ಗೀತೆಯೊಂದಿಗೆ. ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅನುರಾಧ ಭಟ್. ಸಾಹಿತ್ಯ ಗೌಸ್ಪೀರ್ ಅವರದ್ದು, ಸಂಗೀತ ವಿ ಮನೋಹರ್ ಅವರಿಂದ.

0: ದಿ ವಿಲನ್ ಚಿತ್ರಕ್ಕೆಂದು ಪ್ರೇಮ್ ಅವರ ಸಾಹಿತ್ಯವಿದ್ದ ಒಂದು ಗೀತೆಯನ್ನ ಕೇಳಿದಿರಿ. ಸಂಗೀತ ಸಂಯೋಜನೆ ಮಾಡಿದ್ದವರು ಅರ್ಜುನ್ ಜನ್ಯ. ಈ ಗೀತೆಗೆ ಧ್ವನಿಯಾಗಿದ್ದವರು ಅರ್ಮನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಾರಿಕಣೆ ಚಿತ್ರದ್ದು. ಈ ಗೀತೆಯ ಗಾಯಕರು ಕುಮಾರ್ ಸಾನು ಮತ್ತು ಕಾವ್ಯ. ರೂಪೇಶ್ ಜಿ ರಾಜಾ ಮತ್ತು ಅರುಣ್ ಶೆಟ್ಟಿ ಅವರ ಗೀತ ರಚನೆಗೆ ಪೀಟರ್ ಎಂ ಜೋಸೆಫ್ ಅವರ ಸಂಗೀತವಿದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ರಾಜಾಹುಲಿ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಹಾಸನ, ಈಗ ಸಮಯ 3 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ.

चित्रसेन, उपचित्र, सुचारू, चित्राक्ष, नंद और उपनंद मारे गए।

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೇಳುಗರಿದು ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ ಮೂಡಿ ಬರ್ತಾ ಇದೆ ಕಂಪನಾಂಕನೂರ 2.2 ಮೆಗಾ ಹರ್ಟ್ಸ್ಗಳಲ್ಲಿ. ಇದೀಗ ಸಮಯ ಸರಿಯಾಗಿ 4:59:50. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಎಂ ಸ್ಫೂರ್ತಿ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ನಿಮ್ಮ ಸಂದೇಶ ಮೇಘ ಸಂಗೀತ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮಿಷ್ಟದ ಗೀತೆಯನ್ನು ಆಲಿಸಲು ಈಗ ಹೇಳುವ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು ಹಾಗೂ ನಿಮ್ಮ ಹೆಸರು ಮತ್ತು ಊರ ಹೆಸರನ್ನು ಬರೆದು ಕಳಿಸಿ ನಿಮ್ಮಿಷ್ಟದ ಗೀತೆಯನ್ನು ಆಲಿಸಿ. ನೀವು ಸಂದೇಶವನ್ನು ಕಳುಹಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9141 6836.

ಕೇಳುಗರೆ, ಕಾರ್ಯಕ್ರಮಕ್ಕೆ ಮೊದಲ ಸಂದೇಶವನ್ನು ಕಳುಹಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು. ಸಿಪಾಯಿ ಚಿತ್ರದ ಮೇಘರಾಜನೇ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವರ ಮೆಚ್ಚಿನ ಗೀತೆಯನ್ನು ಇದೀಗ ಆಲಿಸೋಣ. ಎಸ್ ಜಾನಕಿಯವರ ಸ್ವರದಲ್ಲಿ ಗೀತೆಯನ್ನು ಬರೆದು ಸ್ವರ ಕಲ್ಪಿಸಿದ್ದಾರೆ ಹಂಸಲೇಖ.

ಅಮೃತಧಾರೆ ಚಿತ್ರದ ಮನೆ ಕಟ್ಟಿ ನೋಡು ಅನ್ನೋ ಗೀತೆಯನ್ನ ದಯಮಾಡಿ ನಮಗಾಗಿ ಕೇಳಿಸಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು. ರಾಜು ಆನಂದ್ ಸ್ವಾಮಿ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಗೀತೆಯನ್ನು ಬರೆದಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಮನು ಮತ್ತು ಚಿತ್ರ ಅವರ ಸ್ವರದಲ್ಲಿರುವ ಶ್ರೀರಾಮಚಂದ್ರ ಚಿತ್ರದ ಈ ಗೀತೆಯನ್ನು ಕೇಳಬಯಸಿದ್ದಾರೆ ಚಿಕ್ಕಮಗಳೂರಿನ ದಿವ್ಯ ಹಾಗೂ ಭವ್ಯ. ಗೀತೆಯನ್ನು ಬರೆದು ಸ್ವರ ಕಲ್ಪನೆ ಮಾಡಿದ್ದಾರೆ ಹಂಸಲೇಖಾ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಮತ್ತೊಂದು ಗೀತೆ ಇದು. ಹೃದಯ ಹೃದಯ ಚಿತ್ರದ್ದು. ಡಾ ರಾಜ್ಕುಮಾರ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಮೂಡಿಬರುತ್ತಿರುವ ಈ ಗೀತೆಯ ಅಭಿಲಾಷಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಸುರೇಶ್ ಭಟ್ ಅವರು.

ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ದಿನಾಂಕ 19/6/2026 ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು ಹಾಗೂ ದಿನಾಂಕ 21/6/2026 ಬೆಳಗ್ಗೆ 7:00 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಬೇಕಾಗಿ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳ್ಗರೆ ಇದೀಗ ಮೂಡಿ ಬರ್ತಾ ಇದೆ ಅಮೆರಿಕಾ ಅಮೆರಿಕಾ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಸ್ವರಗಳಲ್ಲಿ. ಮನೋಮೂರ್ತಿಯವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಗೋಪಾಲ್ ಕೃಷ್ಣ ಅಡಿಗ. ಈ ಗೀತೆಯ ಪ್ರಸಾರವನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ ಬಾಳುಪೇಟೆಯಿಂದ ರತ್ನಮ್ಮ, ನಯನ ಹಾಗೂ ಶಿವಾನಿ.

ಭದ್ರಾವತಿಯ ಹೊಸುಮನೆಯಿಂದ ಚಿತ್ರ ಶಿವಕುಮಾರ್ ಅವರು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಕೊಡಗಿನ ಕಾವೇರಿ ಚಿತ್ರದ ಬೆಳ್ಳಿ ಕಿಚ್ಚೆ ಸಂಗೀತ, ಈ ಹಾಡು ನಮಗೆ ತುಂಬ ಇಷ್ಟ, ದಯಮಾಡಿ ನಮಗಾಗಿ ಕೇಳಿಸಿ ಅಂತಿದ್ದಾರೆ. ಇವರ ಮೆಚ್ಚಿನ ಗೀತೆಯನ್ನು ಇದೀಗ ಪ್ರಸಾರ ಮಾಡೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಸಂದೇಶ ಯಶ್ವಂತ್ ಚಿತ್ರದ ಗೀತೆಗಾಗಿ. ರಾಜೇಶ್ ಕೃಷ್ಣನ್ ಹಾಗೂ ನಂದಿತ್ ಅವರು ಹಾಡಿರುವ ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋರು ಬೇಲೂರು ತಾಲೂಕು ಪಡುವಳಲು ಗ್ರಾಮದಿಂದ ಕಲ್ಯಾಣ್ ಕುಮಾರ್, ರೂಪಾ, ನಿಖಿಲ್ ಹಾಗೂ ಧನ್ವಿತ ಅವರು. ಕವಿರಾಜ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮಣಿಶರ್ಮಾ.

ಕೇಳುಗರೆ, ಯಶವಂತ್ ಚಿತ್ರದ ಗೀತೆಯನ್ನ ಇದೀಗ ಕೇಳಿದಿರಿ. ಇನ್ನು ಕೇಳಿ ಚಿತ್ರ ಅವರ ಸ್ವರದಲ್ಲಿ ನೆನಪಿರಲಿ ಚಿತ್ರದ ಈ ಗೀತೆಯನ್ನ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ. ಈ ಗೀತೆಯ ಅಭಿಲಾಷಿಗಳು ಹಾಸನದ ಸಂಗಮೇಶ್ವರ ಬಡಾವಣೆಯಿಂದ ಭವಾನಿ, ಪ್ರಾರ್ಥನಾ, ಪ್ರಜ್ವಲ್, ಸನ್ನಿಧಿ, ಸಾನಿಧ್ಯ, ಯಶೋಧಮ್ಮ, ರಾಜಣ್ಣ, ಸಂತೋಷ್, ಪ್ರೀತಿ, ಮಂಜುಳಾ, ವನಜಾ, ಅಶೋಕ್, ನಯನ, ಜಗದೀಶ್ ಮತ್ತು ಮನೆಯವರು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೇಳುಗರೆ, ಇದೀಗ ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರ ಧ್ವನಿಗಳಲ್ಲಿ ಕೇಳಿ ಚಿಂಗಾರಿ ಚಿತ್ರದ ಗೀತೆಯನ್ನು. ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಜಯಂತ್ ಕಾಯಕಿಣಿ. ಈ ಗೀತೆಯ ಪ್ರಸಾರಕ್ಕಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ ಹಾಸನದ ಪ್ರಗತಿನಗರದಿಂದ ಸಂಜಯ್, ರಾಜೀವ್, ಮನು, ನಂದೀಶ್ ಹಾಗೂ ಸುನಿಲ್.

ಏಳುವರೆ ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನು ಕೇಳಿ. ರತ್ನಮಾಲ ಪ್ರಕಾಶ್ ಅವರ ಸ್ವರದಲ್ಲಿ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಈ ಗೀತೆಯ ಆಕಾಂಕ್ಷಿಗಳು ಗೋಪಾಲ್ ಕೃಷ್ಣ, ಪ್ರತಿಮಾ ಲಹರಿ ಮತ್ತು ಲಕ್ಷ್ಮಣ್ಯ ಅವರು.

ಇದುವರೆಗೂ ನಿಮ್ಮ ಸಂದೇಶ ಮೇಘ ಸಂಗೀತ. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ ಕಂಪನ 102.7 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥನಾಲ್ ಮತ್ತು ಬಯೋಗ್ಯಾಸ್, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾ ಮುತ್ತುರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಅನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿಮಧುಸೂದನ್, ಗುರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. 7:45 ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅವರಿಂದ. 8:00 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಸಶಕ್ತ ಭಾರತ್, ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ನಮ್ಮ ನಿಲಯದಿಂದ ನಾಟಕ ಮತ್ತೆ ಮಕ್ಕಳಂತಾಗಿ ಬಿಡೋಣ. ಹಿಂದಿ ಮೂಲ ಲೇಖಕರು ಕ್ಷಮಾ ಶರ್ಮಾ, ಕನ್ನಡ ಅನುವಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:00 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭಾ, ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ಸ್ತುತಿ ಮಲ್ಲಿಕ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ, 6:35 ಹಾಗೂ 7:15 ಭಾವಗೀತೆಗಳು, 6:45 ಕಾರ್ಯಕ್ರಮ ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಬೊಜ್ಜು ನಿಯಂತ್ರಣಕ್ಕಾಗಿ ಯೋಗ, ಭಾಗವಹಿಸುತ್ತಾರೆ ಡಾಕ್ಟರ್ ಕವಿತಾ ಎಂಬಿ, ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್, ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ. 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು, 9:00 ಯೋಗ ಅಮೃತ, ನಾಳಿನ ವಿಷಯ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ, ಭಾಗವಹಿಸುತ್ತಾರೆ ಡಾಕ್ಟರ್ ಸವಿತಾ ಎಚ್ಪಿ, ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್. 9:10 ಚಿತ್ರಚೈತ್ರ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಒಗಟು ಚಿಗುಟು ನೇರ ಫೋನಿನ ಕಾರ್ಯಕ್ರಮ, 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು, 11:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ವರಮೂರ್ತಿ ಮತ್ತು ಸಂಗಡಿಗರಿಂದ ನಾದಸ್ವರವಾದನ, 12:05 ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ್. ಅನಂತರ ಎನರ್ಜಿ ಬೂಸ್ಟರ್ ಕುರಿತು ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್ ಕುರಿತ ಕಾರ್ಯಕ್ರಮ, 11:20 ಭಾವಗೀತೆಗಳು, 11:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 3:00 ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು.

ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 8:30ಕ್ಕೆ ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನಿನ ಕಾರ್ಯಕ್ರಮ. ಪ್ರಸ್ತುತಿ ಕೆಪಿ ಕೋಮಲ್, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:45ಕ್ಕೆ ಗಜಲ್ಗಳು, 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ಚಲನಚಿತ್ರ ಧ್ವನಿ ವಾಹಿನಿ ಚಿತ್ರ ಸಿಪಾಯಿ, 10:30ಕ್ಕೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ನಾಳಿನ ವಿಷಯ ವಿದೇಶ ನೀತಿ. ಕೇಳುಗರೆ, ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಸಮಯ 6:05 ವಾಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: The government has debunked a WhatsApp message circulating online that falsely claims applications are being accepted for free laptops under the National Student Laptop Scheme 2026. The fact-check unit of the Press Information Bureau, PIB, has clarified that this claim is fake and the government has not announced any such scheme. In cricket, India will begin their ICC Women's T20 World Cup campaign against arch-rivals Pakistan in a Group A match at Edgbaston in Birmingham this evening. The match is scheduled to start at 7 p.m. Indian time. Women in blue have dominated this rivalry in Women's T20 internationals, winning 13 of the 16 matches against Pakistan. In the upcoming week, domestic markets are expected to take directions from a series of high-impact global events and key domestic economic data releases. Investors will closely track the U.S. Federal Reserve's policy meeting outcomes, the Bank of Japan's interest rate decision, developments around the potential U.S.-Iran peace agreement, and movements in crude oil prices. Market participants will also watch India's wholesale inflation data for May, along with other key macro indicators, including employment figures, import-export data, and the country's foreign exchange reserves. And with that, we end this news bulletin.
1: Akashavani Hasana Seva Mahiti.
2: Kelguri Kanyatavara Pattegagi Idiga Kelavu Police Prakatanegalu. Dinanka 8/6/2026 ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರುಮಾನ್ ಸೇಟ್ ಎಂಬ 28 ವರ್ಷದ ವ್ಯಕ್ತಿಯು ಕಾಣೆಯಾಗಿರುತ್ತಾರೆ. ಇವರ ವಿವರ ಹೀಗಿದೆ: ಎತ್ತರ 168 ಸೆಂಟಿಮೀಟರ್, ಕಂದು ಬಣ್ಣದ ತಲೆಕೂದಲು, ಬಿಳಿ ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು. ಇವರು ಕನ್ನಡ ಮತ್ತು ಉರ್ದು ಭಾಷೆಗಳನ್ನು ತಿಳಿದಿದ್ದು ಕಾಣೆಯಾದ ದಿನದಂದು ಕಪ್ಪು ಬಣ್ಣದ ಶರ್ಟ್, ಬ್ಲೂ ಬಣ್ಣದ ಜೀನ್ಸ್ ಪ್ಯಾಂಟ್, ಕೆಂಪು ಬಣ್ಣದ ಶೂವನ್ನು ಧರಿಸಿರುತ್ತಾರೆ. ಈ ವ್ಯಕ್ತಿಯ ಸುಳಿವು ಯಾರಿಗಾದರೂ ಕಂಡುಬಂದಲ್ಲಿ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ನಿಯಂತ್ರಣ ಕೋಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ದಿನಾಂಕ 2/6/2026 ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 58 ವರ್ಷದ ಮಂಜುನಾಥ್ ಎಂಬ ವ್ಯಕ್ತಿಯು ಕಾಣೆಯಾಗಿರುತ್ತಾರೆ. ಇವರ ವಿವರ ಹೀಗಿದೆ: ಎತ್ತರ 152 ಸೆಂಟಿಮೀಟರ್, ಬಿಳಿ ಮೈಬಣ್ಣ, ದುಂಡು ಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿರುತ್ತಾರೆ. ಈತ ಕನ್ನಡ ಭಾಷೆಯನ್ನ ತಿಳಿದಿದ್ದು ಕಾಣೆಯಾದ ದಿನದಂದು ಬಿಳಿ ಬಣ್ಣದ ಶರ್ಟ್, ಕಂದು ಬಣ್ಣದ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಈ ವ್ಯಕ್ತಿಯ ಸುಳಿವು ಯಾರಿಗಾದರೂ ಪತ್ತೆಯಾದಲ್ಲಿ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ಇಲ್ಲವೇ ಪೊಲೀಸ್ ನಿಯಂತ್ರಣ ಕೋಣೆಗೆ ತಿಳಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. 83 ವರ್ಷದ ಶಾಂತೇಗೌಡ ಎಂಎಲ್ ಎಂಬ ವೃದ್ಧ ವ್ಯಕ್ತಿಯು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 25/5/2026 ಕಾಣೆಯಾಗಿರುತ್ತಾರೆ. ಇವರ ವಿವರ ಹೀಗಿದೆ: ಎತ್ತರ 157 ಸೆಂಟಿಮೀಟರ್, ಕಪ್ಪು ಬಿಳಿ ಮಿಶ್ರಿತ ತಲೆಕೂದಲು, ಗೋಧಿ ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು. ಇವರು ಕನ್ನಡ ಭಾಷೆಯನ್ನ ತಿಳಿದಿದ್ದು ಕಾಣೆಯಾದ ದಿನದಂದು ಬಿಳಿ ಬಣ್ಣದ ಶರ್ಟ್ ಮತ್ತು ಪಂಚೆಯನ್ನ ಧರಿಸಿರುತ್ತಾರೆ. ಈಗ ಹೇಳಿದ ಶಾಂತೇಗೌಡ ಎಂಎಲ್ ಎಂಬ 83 ವರ್ಷದ ಈ ವೃದ್ಧರ ಸುಳಿವು ಯಾರಿಗಾದರೂ ತಿಳಿದು ಬಂದಲ್ಲಿ ಬೇಲೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆಗಳನ್ನು ಈವರೆಗೂ ಕೇಳಿದಿರಿ.
3: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ಸಾಲಿಗೆ ಹಾಸನ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಾರಂಭಗೊಂಡಿರುವ ಸರ್ಕಾರಿ ಅಲ್ಪಸಂಖ್ಯಾತರ ಮಹಿಳಾ ಪದವಿ ಪೂರ್ವ ಕಾಲೇಜು 11ನೇ ತರಗತಿಗೆ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ಕೋರ್ಸಿಗೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯಕ್ಕೆ ಶೇ 75% ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ ಶೇ 25% ಸ್ಥಾನಗಳ ಮೀಸಲಾತಿ ಇರುತ್ತದೆ. 10ನೇ ತರಗತಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ತರಗತಿಗೆ ಉಚಿತವಾಗಿ ಪ್ರವೇಶಕ್ಕಾಗಿ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/6/2026. ಎಲ್ಲ ಅರ್ಹ 10ನೇ ತರಗತಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ, ಮೌಲಾನಾ ಆಜಾದ್ ಭವನ, ಆಕಾಶವಾಣಿ ಹಿಂಭಾಗ, ಸಾಲ್ಗಾಮೆ ಮುಖ್ಯ ರಸ್ತೆ, ಹಾಸನ, ಇಲ್ಲಿ ಕಚೇರಿಯ ಸಮಯದಲ್ಲಿ ಉಚಿತ ಅರ್ಜಿಗಳನ್ನು ಪಡೆದು ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು 0817226837. ಮತ್ತೊಂದು ಸಂಖ್ಯೆ 0817226737. ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಕಂಪನಾಂಕ 102.7 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ನಿಲಯದಿಂದ ಭಾವಗೀತೆಗಳ ಪ್ರಸಾರ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆ. ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
2: ಸುಪ್ರಿಯ ಆಚಾರ್ಯ ಅವರ ಸ್ವರದಲ್ಲಿ ಇದೀಗ ಕೇಳಿ ಬಿ ಎ ಸನದಿಯವರ ಭಾವಗೀತೆ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಕೆ.ಎಸ್. ನರಸಿಂಹಸ್ವಾಮಿಯವರ ರಚನೆ, ಸ್ಮೃತಿ ಭಾಸ್ಕರ್ ಅವರ ಸ್ವರದಲ್ಲಿ

ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಈವರೆಗೂ ಭಾವಗೀತೆಗಳು ಮೂಡಿಬಂದವು. ಇದೀಗ 6:30 ಸಮಯವಾಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ.

0: ಆಕಾಶವಾಣಿ ಸಮಯ 6:30:06 ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ, ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ, ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ, ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳೆ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ, ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಯುರೇನಿಯಂ ಧಾತು

0: ಒಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಹೀಗೆ ಪ್ರತಿಯೊಂದು ಖನಿಜವೂ ಒಂದೇ ಬಣ್ಣದಲ್ಲಿ ಹೊಳೆಯುವುದಿಲ್ಲ. ಅದರೊಳಗಿನ ರಾಸಾಯನಿಕ ಸಂಯೋಜನೆ ಹಾಗೂ ಅಣುಗಳ ವಿನ್ಯಾಸದ ಮೇಲೆ ಬಣ್ಣ ಬದಲಾಗುತ್ತದೆ. ಉದಾಹರಣೆಗೆ, ಕೆಲವು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನು ಗುರುತಿಸಲು, ನಕಲಿ ರತ್ನಗಳನ್ನು ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ ತನಿಖೆಗಳಲ್ಲಿ ಸಹ ಅತಿನೀರಿಳೆ ಬೆಳಕನ್ನು ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೊಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಿಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ.
3: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥನಾಲ್ ಮತ್ತು ಬಯೋಗ್ಯಾಸ್, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾ ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆಯನ್ನ ಕೇಳಬಹುದು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. 6:37 ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: RBI ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಎದೆ ತುಂಬಿ ಹಾಡಿದೆನು ಅಂದು ನಾನು.
5: ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ: ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡಾ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡಬಿದರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು, ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ದಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಟ್ ದ ಏರ್ಪೋರ್ಟ್ಸ್ ಅಂಡ್ AI commitments to provide best travel experience and world class services to all the passengers. Having successfully operated numerous routes under Udaan RCA scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati, the airport now features stable daily commercial connectivity to 5 major economic centers.
0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 cm ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
5: ಬಂದ್ಬಿಟ್ಲು ದೊಡ್ಡದಾಗಿ
4: ಹೋಗಿ.
6: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
7: ಆಕಾಶವಾಣಿ ಹಾಸನ ಎಫ್ಎಂ ಕಂಪನ 102.2 ಮೆಗಾಹರ್ಟ್ಸ್ಗಳು.

0: ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥನಾಲ್ ಮತ್ತು ಬಯೋಗ್ಯಾಸ್ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾ ಮುತ್ತುರಾಜ್ ಅವರೊಂದಿಗೆ ಸಂದರ್ಶನ. ಆನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆಯನ್ನು ಆಲಿಸಲಿದ್ದೀರಿ.
1: ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ.
1: ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
3: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಇಂಧನ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಈ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ ಹಸಿರು ಇಂಧನ ಬಾನುಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 9 ಕಂತುಗಳನ್ನು ಪೂರೈಸಿ ಇಂದು 10 ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥೆನಾಲ್ ಮತ್ತು ಬಯೋಗ್ಯಾಸ್ ಈ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ಳಿ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರೈತರಿಗಾಗಿ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್, ವಂದನೆಗಳು. ಸರ್,
0: ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಅಂತ ಅಂದರೆ ಏನು ಸರ್?
1: ಸರ್, ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಅಂದರೆ, ಎಥನಾಲ್ ಅನ್ನೋದು ಒಂದು ದ್ರವ ರೂಪದ ಇಂಧನ ಸರ್. ಪ್ರಮುಖವಾಗಿ ಸಕ್ಕರೆ ಅಂಶ ಅಥವಾ ಸ್ಟಾರ್ಚ್ ಇರುವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ. ಜೈವಿಕ ಅನಿಲ ಯಾವುದೇ ಗೊಬ್ಬರ ಆಗಲಿ, ಕೃಷಿ ತ್ಯಾಜ್ಯ ವಸ್ತು ಆಗಲಿ, ಜೈವಿಕ ವಸ್ತುಗಳಿಂದ ಉತ್ಪತ್ತಿಯಾಗುವಂತಹ ಅನಿಲ ಇಂಧನವಾಗಿದೆ. ಈ ಎರಡೂ ಸಹ ನವೀಕರಿಸಬಹುದಾದಂಥ ಇಂಧನಗಳು ಮತ್ತು ಪರಿಸರ ಸ್ನೇಹಿ, ರೈತರಿಗೆ ಸುಲಭವಾಗಿ ಲಭ್ಯವಾಗುವ ಇಂಧನಗಳಾಗಿರೋದ್ರಿಂದ ಶಾಶ್ವತ ಕೃಷಿ ಮತ್ತು ಇಂಧನ ಸ್ವಾವಲಂಬನೆಗೆ ಬಹಳಷ್ಟು ಸಹಕಾರಿಯಾಗಿವೆ ಸರ್.
0: ರೈತರಿಗೆ ಈ ಇಂಧನಗಳ ಮಹತ್ವ ಏನು ಅಂತೀರಿ?
1: ರೈತರು ತಮ್ಮ ತ್ಯಾಜ್ಯ ವಸ್ತುಗಳನ್ನು ಅಥವಾ ಕೃಷಿ ತ್ಯಾಜ್ಯ ವಸ್ತುವನ್ನು ಇಂಧನವಾಗಿ ಪರಿವರ್ತಿಸಿಕೊಳ್ಬೋದು. ಇದರಿಂದ ಇಂಧನ ವೆಚ್ಚ ಕಡಿಮೆ ಆಗೋದಲ್ಲದೆ ಗೊಬ್ಬರದ ರೂಪದಲ್ಲಿ ಉಪೋತ್ಪನ್ನವೂ ಸಹ ಸಿಗುತ್ತೆ. ಹೆಚ್ಚುವರಿ ಆದಾಯದ ಅವಕಾಶಗಳು ದೊರೆಯುವುದಲ್ಲದೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತವೆ.
0: ಜೈವಿಕ ಎಥನಾಲ್ ಯಾವ ಮೂಲ ವಸ್ತುಗಳಿಂದ ತಯಾರಾಗುತ್ತೆ?
1: ಪ್ರಮುಖವಾಗಿ ಸಕ್ಕರೆ, ಕಬ್ಬು, ಜೋಳ, ಮೆಕ್ಕೆಜೋಳ ಅಥವಾ ಕಸವ ಮುಂತಾದ ಬೆಳೆಗಳಿಂದ ತಯಾರಿಸಲ್ಪಡಿಸಬಹುದು. ಈ ಕೃಷಿ ಅವಶೇಷಗಳನ್ನು ಸಹ ಬಳಸಬಹುದು. ಸ್ಥಳೀಯವಾಗಿ ಲಭ್ಯವಾಗಿರುವಂತಹ ಸಂಪನ್ಮೂಲಗಳು ಬಳಸುವುದು ಬಹಳಷ್ಟು ಪ್ರಮುಖವಾದಂತಹ ಅಂಶ. ಇದರಿಂದ ಉತ್ಪಾದನೆ ಸುಲಭವಾಗುತ್ತದೆ ಅಥವಾ ರೈತರಿಗೆ ಹೊಸ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬಹುದು.
0: ಜೈವಿಕ ಎಥನಾಲ್ ತಯಾರಿಸುವಾಗ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ.
1: ಬಹಳಷ್ಟು ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂದರೆ, ಮೊದಲು ಸಕ್ಕರೆ ಅಥವಾ ಸ್ಟಾರ್ಚ್ ಇರತಕ್ಕಂತಹ ವಸ್ತುಗಳನ್ನು ಈ ಫರ್ಮೆಂಟೇಷನ್ ಕಳೆಯುವಿಕೆ ಅಂತ ಪ್ರಕ್ರಿಯೆಯನ್ನು ಒಳಪಡಿಸಬೇಕು. ನಂತರ ಈ ಕಳೆಯುವಿಕೆಯಲ್ಲಿ ಸುಮಾರಷ್ಟು ಸೂಕ್ಷ್ಮಾಣುಜೀವಿಗಳು ಎಥನಾಲ್ ಉತ್ಪಾದನೆಯನ್ನು ಮಾಡುತ್ತವೆ. ಮುಂದುವರೆದು ಡಿಸ್ಟಿಲೇಷನ್ ಮೂಲಕ ಎಥನಾಲ್ ಅನ್ನು ಪ್ರತ್ಯೇಕಿಸಬಹುದು. ಈ ಪ್ರಕ್ರಿಯೆ ನಿಯಂತ್ರಿತವಾದಂಥ ಪರಿಸ್ಥಿತಿಯಲ್ಲಿ ನಡೆಯುತ್ತೆ. ತಂತ್ರಜ್ಞಾನ ಸರಿಯಾಗಿ ಬಳಸಿದರೆ ಉತ್ತಮ ಗುಣಮಟ್ಟ ಇಂಧನ ದೊರೆಯಬಹುದು ಮತ್ತು ಇದಕ್ಕೆ ಈ ಇಂಧನವನ್ನು ಪೆಟ್ರೋಲ್ ಮಿಶ್ರಣಕ್ಕೆ ಬಹಳಷ್ಟು ಉಪಯೋಗಿ ಬಳಸಬಹುದು.
0: ನಮ್ಮ ಕೃಷಿಕರು ಜೈವಿಕ ಎಥನಾಲ್ ಉತ್ಪಾದನೆಯಲ್ಲಿ ಹೇಗೆ ಭಾಗವಹಿಸಬಹುದು?
1: ರೈತರು ಬೆಳೆದಂತಹ ಸಕ್ಕರೆ ಅಥವಾ ಸ್ಟಾರ್ಚ್ ಉತ್ಪನ್ನಗಳ ಬೆಳೆಗಳನ್ನು ಸಹ ಬಳಸಬಹುದು. ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ ಸೇರಬಹುದು. ಸಣ್ಣ ಘಟಕಗಳನ್ನ ಸ್ಥಾಪಿಸಬಹುದಲ್ಲದೆ ಸರ್ಕಾರದ ಯೋಜನೆಗಳನ್ನು ಸಹ ಸಹಾಯ ಪಡೆಯಬಹುದು. ಇದರಿಂದ ಆದಾಯದ ಹೊಸ ಮಾರ್ಗಗಳನ್ನು ನಾವೇ ತೆರೆದುಕೊಟ್ಟಂತಾಗುತ್ತದೆ.
0: ಜೈವಿಕ ಎಥನಾಲ್ನ ಬಳಕೆಗಳು ಯಾವ್ಯಾವು?
1: ಪ್ರಮುಖವಾಗಿ ಜೈವಿಕ ಎಥನಾಲ್ನ ಪೆಟ್ರೋಲ್ ಜೊತೆ ಮಿಶ್ರಣ ಮಾಡಿ ವಾಹನವನ್ನು ಬಳಸಬಹುದಾಗಿದೆ. ಕೈಗಾರಿಕೆಗಳಲ್ಲಿ ದ್ರಾವಕವಾಗಿಯೂ ಸಹ ಬಳಸಬಹುದು. ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇಂಧನವಾಗಿ ಉಪಯೋಗಿಸಬಹುದು ಮತ್ತು ಇದು ಶುದ್ಧ ದಹನಕ್ಕೆ ಪರಿಣಾಮಕಾರಿಯಾಗಿರೋದ್ರಿಂದ ಮಾಲಿನ್ಯ ಬಹಳಷ್ಟು ಕಡಿಮೆ ಆಗಿರುತ್ತೆ.
0: ಜೈವಿಕ ಎಥನಾಲ್ ಮಾರುಕಟ್ಟೆಗೆ ರೈತರಿಗೆ ಹೇಗೆ ಸಹಕಾರಿಯಾಗುತ್ತೆ?
1: ಸರ್ಕಾರದ ಮಿಶ್ರಣ ಗುರಿ, ಎಸ್ಪೆಷಲಿ ಈ ಮಿಶ್ರಣದ ಗುರಿಯನ್ನು ಬೇಡಿಕೆ ಹೆಚ್ಚಂತಾಗೋದ್ರಿಂದ ರೈತರಿಗೆ ಸ್ಥಿರ ಮಾರುಕಟ್ಟೆ ಒದಗಿದಂತಾಗುತ್ತೆ ಮತ್ತು ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುವುದರಿಂದ ಉತ್ಪಾದನಾ ಸರಪಳಿಯನ್ನು ಸಹ ರೈತರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಬಹುದು. ಆರ್ಥಿಕ ಸ್ಥಿರತೆಯನ್ನು ನಾವು ಕಾಪಾಡ್ಕೋಬಹುದು.
0: ಜೈವಿಕ ಅನಿಲವನ್ನು ಯಾವ ಮೂಲ ವಸ್ತುಗಳಿಂದ ತಯಾರನ್ನು ಮಾಡಬಹುದು?
1: ಯಾವುದೇ ಜೈವಿಕ ಮೂಲದ ತ್ಯಾಜ್ಯ ವಸ್ತುಗಳಿಂದ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡುವುದು ಅಷ್ಟಲ್ಲದೆ ಯಾವುದೇ ಗೊಬ್ಬರ, ಪಶುಮಲ, ಅಡುಗೆ ತ್ಯಾಜ್ಯ, ಕೃಷಿ ಅವಶೇಷಗಳನ್ನು ಬಳಸಿಕೊಂಡು ನಾವು ಸುಲಭವಾಗಿ ಈ ಜೈವಿಕ ಅನಿಲವನ್ನು ಉತ್ಪಾದಿಸಬಹುದು. ತ್ಯಾಜ್ಯಗಳನ್ನು ಉಪಯೋಗಿಸುವುದರಿಂದ ಸ್ವಚ್ಛತೆ ಹೆಚ್ಚುತ್ತದೆ, ಪರಿಸರ ಸ್ನೇಹಿ ವಿಧಾನವಾಗಿರುತ್ತೆ, ಗ್ರಾಮೀಣ ಪ್ರದೇಶಗಳಿಗೆ ಬಹಳಷ್ಟು ಸೂಕ್ತವಾಗಬೇಕಿದೆ ಈ ಜೈವಿಕ ಅನಿಲ.
0: ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಅನುಕೂಲಗಳು ನಮ್ಮ ಕೃಷಿಕರಿಗೆ ಸಿಗುತ್ತೆ.
1: ಹೌದು ಹೌದು ಸರ್.
0: ಜೈವಿಕ ಅನಿಲ ಉತ್ಪಾದನೆಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನು ವಿವರಿಸಿ.
1: ಪ್ರಮುಖವಾಗಿ ಜೈವಿಕ ಅನಿಲ ಉತ್ಪಾದನೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಇದು ಅನೇರೋಬಿಕ್ ಡೈಜೆಸ್ಟರ್ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಏನು ಆಮ್ಲಜನಕ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಡೆಯತಕ್ಕಂತಹ ಪ್ರಕ್ರಿಯೆ. ಮೂರು ಸ್ಟೇಜ್ಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಪ್ರಮುಖವಾಗಿ ಮೂರು ಸ್ಟೇಜ್ಗಳಲ್ಲೂ ಸಹ ಸೂಕ್ಷ್ಮ ಜೀವಿಗಳಿಂದನೇ ಇದು ನಡೆಯುವಂತಹ ಪ್ರತಿಕ್ರಿಯೆ. ಜೈವಿಕ ವಸ್ತುಗಳನ್ನು ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಜೀರ್ಣಗೊಳಿಸುತ್ತವೆ. ಇದರಿಂದ ಮೀಥೇನ್ ಎಂಬ ಗ್ಯಾಸ್ ಉತ್ಪಾದನೆಯಾಗುತ್ತದೆ. ಇದನ್ನೇ ಗೋಬರ್ ಗ್ಯಾಸ್ ಅಥವಾ ಜೈವಿಕ ಅನಿಲ ಅಂತ ನಾವು ಹೇಳ್ತಕ್ಕಂಥದ್ದು. ಈ ಅನಿಲವನ್ನು ಸಂಗ್ರಹಿಸಿ ಅದನ್ನೇನು ಶುದ್ಧವನ್ನಾಗಿ ಮಾಡಿ ಉಳಿದ ದ್ರವವನ್ನು ಗೊಬ್ಬರ ರೂಪದಲ್ಲೂ ಸಹ ಬಳಸಬಹುದು. ಇದು ಸಂಪೂರ್ಣ ಚಕ್ರವನ್ನು ನಿರ್ಮಿಸುತ್ತದೆ. ಯಾವುದೇ ರೀತಿಯ ಬೇರೆ ಉತ್ಪನ್ನ

0: ಉತ್ಪನ್ನಗಳು ಅಥವಾ ತ್ಯಾಜ್ಯ ವಸ್ತುಗಳನ್ನ ಉತ್ಪಾದನೆ ಮಾಡುವುದಿಲ್ಲ.
1: ಜೈವಿಕ ಅನಿಲವನ್ನ ರೈತರು ಹೇಗೆ ಬಳಕೆಯನ್ನ ಮಾಡಬಹುದು?
0: ಪ್ರಮುಖವಾಗಿ ರೈತರು ಅಡುಗೆಗೆ ಬಳಸಬಹುದು ಅಥವಾ ಬೆಳಕಿಗೆ ಬಳಸಬಹುದು ಅಥವಾ ಸಣ್ಣ ವಿದ್ಯುತ್ ಉತ್ಪಾದನೆಗೂ ಸಹ ಬಳಸಬಹುದು. ಇದು ಎಲ್ ಪಿ ಜಿಗೆ ಪರ್ಯಾಯವಾಗಿದೆ, ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನಾವು ಮನೆಗಳಲ್ಲಿ ಏನು ಬಳಸ್ತೀವಲ್ಲ ಅದಕ್ಕೆ ಪರ್ಯಾಯವಾಗಿದೆ. ವೆಚ್ಚ ಕಡಿಮೆ ಆಗುತ್ತೆ, ಮನೆ ಮಟ್ಟದಲ್ಲಿ ಸುಲಭವಾಗಿ ನಾವು ಈ ಇಂಧನ ವ್ಯವಸ್ಥೆಯನ್ನು ಸ್ಥಾಪಿಸಬಹುದು. ದಿನನಿತ್ಯದ ಅಗತ್ಯತೆಗಳಿಗೆ ಬಹಳಷ್ಟು ಉಪಯುಕ್ತವಾಗಿದೆ.
1: ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಜೈವಿಕ ಅನಿಲದ ಘಟಕಗಳನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಇದರಿಂದ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಬಹುದು?
0: ಪ್ರಮುಖವಾಗಿ ನಾವು ಬೇರೆ ಪರ್ಯಾಯ ಮೂಲದ ಇಂಧನ ವ್ಯವಸ್ಥೆ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಅವಲಂಬನೆ ಕಡಿಮೆ ಆಗುತ್ತೆ, ಇಂಧನ ವೆಚ್ಚನೂ ಸಹ ಬಹಳಷ್ಟು ಕಡಿಮೆ ಆಗುತ್ತೆ. ಈ ತ್ಯಾಜ್ಯವನ್ನು ಅಥವಾ ಕೃಷಿ ಅಥವಾ ಮನೆ ತ್ಯಾಜ್ಯವನ್ನು ನಿರ್ವಹಣೆಯನ್ನು ಮಾಡೋದ್ರಿಂದ ಗುಣಮಟ್ಟನೂ ಸಹ ಸುಧಾರಿಸುತ್ತೆ, ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರ ಸಿಗುತ್ತೆ, ಪರಿಸರ ಮಾಲಿನ್ಯವಲ್ಲದೆ ಗ್ರಾಮೀಣ ಜೀವನ ಮಟ್ಟನೂ ಸಹ ಸುಧಾರಣೆ ಮಾಡಬಹುದು.
1: ಜೈವಿಕ ಅನಿಲದ ಗುಣಮಟ್ಟವನ್ನು ಹೇಗೆ ಖಚಿತಪಡಿಸಿಕೊಳ್ತಕ್ಕಂಥದ್ದು?
0: ಪ್ರಮುಖವಾಗಿ ಸರಿಯಾದ ಮೂಲ ವಸ್ತುಗಳನ್ನು ಬಳಸಬಹುದು. ತಾಪಮಾನ ಅಥವಾ ರಸಸಾರ ಪಿ ಹೆಚ್ ಅಂತ ಏನು ಹೇಳ್ತೀವಿ ಅದನ್ನು ನಿಯಂತ್ರಣ ಮಾಡಬೇಕು. ನಿಯಮಿತವಾಗಿ ನಿರ್ವಹಣೆ ಮಾಡೋದ್ರಿಂದ ಅನಿಲ ಸಂಗ್ರಹಣೆಯನ್ನು ಸಹ ಸರಿಯಾಗಿರಬೇಕು. ಇದರಿಂದ ಉತ್ತಮ ಉತ್ಪಾದನೆಯನ್ನು ಬಹಳಷ್ಟು ನಾವು ಕಂಡುಕೊಳ್ಳಬಹುದು. ಹಾಗಾಗಿ ಗುಣಮಟ್ಟವನ್ನು ಸಹ ನಾವು ಖಚಿತಪಡಿಸಿಕೊಳ್ಬಹುದು.
1: ಜೈವಿಕ ಅನಿಲದಲ್ಲಿ ಯಾವ ಸವಾಲುಗಳು ಇದ್ದಾವೆ?
0: ಪ್ರಮುಖವಾಗಿ ಜೈವಿಕ ಇಂಧನದಲ್ಲಿ ಸವಾಲುಗಳಂದ್ರೆ ಆರಂಭಿಕ ಸ್ಥಾಪನಾ ವೆಚ್ಚ, ಅಂದ್ರೆ ಮೊದಲಿಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅದು ಬಹಳಷ್ಟು ಹೆಚ್ಚಾಗಿರುತ್ತೆ. ಸ್ವಲ್ಪ ಬಂಡವಾಳವನ್ನು ನಾವು ಹಾಕ್ಬೋದು. ಬಟ್ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಸರ್ಕಾರಗಳು ಸಹ ಇದರ ಸಬ್ಸಿಡಿಯನ್ನು ಕೊಡ್ತವೆ. ಪ್ರಮುಖವಾಗಿ ಸುಮಾರಷ್ಟು ಒಂದು 50% ಸಬ್ಸಿಡಿಯನ್ನು ಸಹ ನಮಗೆ ಸಿಗ್ಬಹುದು. ಹಾಗಾಗಿ ನಿರ್ವಹಣೆ ಅಗತ್ಯ ಮತ್ತೆ ಸರಿಯಾದ ತರಬೇತಿ ಬೇಕಾಗಿರುತ್ತೆ, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರಿಂದ ಘಟಕದ. ಕೆಲವು ಪ್ರದೇಶಗಳಲ್ಲಿ ಅರಿವು ಕಡಿಮೆ ಇದೆ, ಆದರೆ ಸರಿಯಾದ ಮಾರ್ಗದರ್ಶನ ಇದ್ರೆ ನಿಜವಾಗೂ ಸಹ ಈ ಏನು ಸವಾಲುಗಳಿದಾವೆ ಅವೆಲ್ಲವೂ ಸಹ ನಿವಾರಣೆ ಆಗುತ್ತವೆ.
1: ಜೈವಿಕ ಎಥನಾಲ್ ಗುಣಮಟ್ಟ ಯಾಕೆ ಮುಖ್ಯ ಅಂತೀರಿ?
0: ಸರ್, ಉತ್ತಮ ಗುಣಮಟ್ಟದ ಎಥನಾಲ್ ದಹನ ಬಹಳಷ್ಟು ಸುಧಾರಣೆಯಲ್ಲಿರುತ್ತದೆ, ಇಂಜಿನ್ಗೆ ಯಾವುದೇ ರೀತಿಯ ಹಾನಿಯಾಗುವುದನ್ನು ತಡೆಗಟ್ಟುತ್ತೆ. ಮಿಶ್ರಣ ಗುಣಮಟ್ಟ ಉತ್ತಮವಾಗಿರೋದ್ರಿಂದ ನೀವು ಹೆಚ್ಚಾಗಿ ಕೈಗಾರಿಕೆಗಳಲ್ಲೂ ಸಹ ಬಳಸಬಹುದು ಮತ್ತು ಅಗತ್ಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಯನ್ನು ಸಹ ಪಡೆಯಬಹುದು.
1: ರೈತರು ಈ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಹೇಗೆ ತರಬಹುದು ಅಂತೀರಿ?
0: ಪ್ರಮುಖವಾಗಿ ಸಹಕಾರಿ ಸಂಸ್ಥೆಗಳು ಅಥವಾ ಕಂಪನಿಗಳ ಮೂಲಕ ಮಾರಾಟ ಮಾಡಬಹುದು. ಸರ್ಕಾರದ ಯೋಜನೆಗಳನ್ನು ಬಹಳಷ್ಟು ಬಳಸ್ಕೊಬಹುದು. ಸ್ಥಳೀಯ ಮಾರುಕಟ್ಟೆ ಸಂಪರ್ಕ ಬೆಳೆಸಬಹುದು ಮತ್ತು ನೇರ ಮಾರುಕಟ್ಟೆಯು ಸಹ ಸಾಧ್ಯ ಇದೆ. ಸೊ ಇದರಿಂದ ಆದಾಯ ಹೆಚ್ಚುತ್ತಾ ಹೋಗುತ್ತೆ.
1: ಸರ್ಕಾರದ ಪ್ರೋತ್ಸಾಹ ಹೇಗಿದೆ?
0: ಸರ್ಕಾರದ ಪ್ರೋತ್ಸಾಹ ಅಂದರೆ ಸಬ್ಸಿಡಿ, ತರಬೇತಿ ಮತ್ತು ಯೋಜನೆಗಳ ಮೂಲಕ ಬೆಂಬಲಗಳನ್ನು ನೀಡಲಾಗ್ತಿದೆ. ಈಗ ಬಯೋಗ್ಯಾಸ್ ಘಟಕಗಳನ್ನು ಸಹಾಯಧನ ಸಹ ದೊರೆಯುತ್ತಿದೆ. ಸುಮಾರು 5,000 ಕೋಟಿಗೂ ಹೆಚ್ಚು ಬಂಡವಾಳವನ್ನು ಘನವೆತ್ತ ಸರ್ಕಾರಗಳು ನಮ್ಮಲ್ಲಾಗಲೇ ನಮ್ಮಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾವೆ. ಎಥನಾಲ್ ಉತ್ಪಾದನೆಗಳು ನೀತಿಗಳು ಸಹ ಇದ್ದಾವೆ. ಇದು ರೈತರನ್ನು ಉತ್ತೇಜಿಸುತ್ತೆ ಮತ್ತು ವ್ಯಾಪಕವಾದ ಅಳವಡಿಕೆಯನ್ನು ಸಹ ನಮ್ಮಲ್ಲಿ ಸಾಧ್ಯತೆಯನ್ನು ಹೆಚ್ಚಿನ ಮಾಡುತ್ತೆ.
1: ಜೈವಿಕ ಇಂಧನಗಳ ಮಾರುಕಟ್ಟೆಯಲ್ಲಿ ಯಾವೆಲ್ಲ ಅವಕಾಶಗಳಿದ್ದಾವೆ?
0: ಬಹಳಷ್ಟು ಅವಕಾಶಗಳಿದ್ದಾವೆ ಸರ್. ಪರಿಸರ ಸ್ನೇಹ ಮತ್ತು ಇಂಧನ ಬೇಡಿಕೆ ಹೆಚ್ಚಳ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಕೈಗಾರಿಕೆಗಳಲ್ಲಿ ಬಳಕೆ ಮಾಡೋದ್ರಿಂದ ಈಗ ಕೈಗಾರಿಕಾ ಬಳಕೆ ಹೆಚ್ಚುತ್ತಾ ಹೋಗ್ತಾ ಇದೆ. ಹೊಸ ಉದ್ಯಮಿಗಳಿಗೆ ಬಹಳಷ್ಟು ಹೊಸ ಅವಕಾಶಗಳು ಸಿಗ್ತಾ ಇದ್ದಾವೆ. ಇದು ಪ್ರಮುಖವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ.
1: ಜೈವಿಕ ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನೆಲ್ಲ ಸಲಹೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀರಿ?
0: ಸದ್ಯದ ಪರಿಸ್ಥಿತಿಗಳಲ್ಲಿ ಮೊದಲಾಗಿ ಗೌರ್ಮೆಂಟ್ ಪಾಲಿಸಿ ಬರೋದಕ್ಕಿಂತ ಮುಂಚೆ ನಾವು ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಬೇಕು. ತಾಂತ್ರಿಕ ತರಬೇತಿ ಸರಿಯಾಗಿ ಪಡಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಬಳಸ್ಕೊಳ್ಬೇಕು. ಗುಣಮಟ್ಟ ಮತ್ತು ನಿರ್ವಹಣೆಗೆ ಬಹಳಷ್ಟು ಗಮನ ಕೊಡಬೇಕು. ಸಹಕಾರದ ಮೂಲಕ ನಿಜವಾಗ್ಲೂ ಸಹ ಬೆಳೀಬಹುದು.
1: ಈ ಜೈವಿಕ ಇಂಧನಗಳು ಪರಿಸರಕ್ಕೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ, ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿರುತ್ತೆ?
0: ಇತ್ತೀಚಿನ ವಿಪರೀತ ಈ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇವು ಗ್ರೀನ್ ಹೌಸ್ ಅಥವಾ ಈ ಏನು ಹಸಿರು ಮನೆಯ ಇಂಧನಗಳು ಅಥವಾ ಅನಿಲಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಕಡಿಮೆ ಆಗುತ್ತೆ. ತ್ಯಾಜ್ಯವನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ವಾಯು ಮತ್ತು ಮಣ್ಣಿನ ಮಾಲಿನ್ಯ ಕಡಿಮೆ ಮಾಡಬಹುದು. ಶುದ್ಧ ಇಂಧನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬಹುದಂತಹ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಹವಾಮಾನ ಬದಲಾವಣೆ ನಿಯಂತ್ರಣಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ.
1: ಭವಿಷ್ಯದಲ್ಲಿ ಕೃಷಿಕರಿಗೆ ಈ ಜೈವಿಕ ಇಂಧನಗಳ ಮಹತ್ವ ಹೇಗಿರುತ್ತೆ?
0: ಸರ್, ಭವಿಷ್ಯದಲ್ಲಿ ಜೈವಿಕ ಇಂಧನಗಳ ಮಹತ್ವ ರೈತರಿಗೆ ಪ್ರಮುಖವಾದಂತಹ ಆದಾಯ ಮೂಲವಾಗಬಹುದು. ತಂತ್ರಜ್ಞಾನ ಅಭಿವೃದ್ಧಿಯಿಂದ

0: ಅಳವಡಿಸ್ಕೊಂಡ್ರೆ ರೈತರಿಗೆ ಈ ಅಡಿಷನಲ್ ಇನ್ಕಮ್ ಆಗೋದ್ರಾಗ್ಲಿ ಅಥವಾ ನಾವು ಈ ಚಕ್ರಗಳನ್ನು ವೃತ್ತಗಳನ್ನು ಕಂಪ್ಲೀಟ್ ಮಾಡೋದ್ರಲ್ಲಾಗಲಿ ಅಥವಾ ಮಣ್ಣಿನ ಆರೋಗ್ಯವನ್ನು ಸಂಸ್ಕರಣೆ ಮಾಡೋದ್ರಲ್ಲಾಗಿ ಬಹಳಷ್ಟು ಅನುಕೂಲಕ್ಕಾಗುತ್ತೆ. ಎಲ್ಲ ರೈತರು ತಮ್ಮ ತಮ್ಮ ಒಂದು ಚಿಕ್ಕ ಚಿಕ್ಕ ಒಂದು ಪುಟ್ಟ ಪುಟ್ಟ ಒಂದು ಈ ಯೂನಿಟ್ಗಳನ್ನು ಇಟ್ಕೊಳ್ಳೋದ್ರಿಂದ ಅವರು ಯಾವುದೇ ರೀತಿಯ ಇಂಧನಗಳ ಮೂಲಗಳನ್ನು ಡಿಪೆಂಡೆನ್ಸಿ ಅಥವಾ ಅವಲಂಬನೆ ಕಡಿಮೆ ಆಗೋದ್ರಿಂದ ಇದು ಬಹಳಷ್ಟು ಮುಂದಿನ ದಿನಗಳಲ್ಲಿ ಸಹಕಾರಿಯಾಗಲಿದೆ. ಆದ್ದರಿಂದ ರೈತರುಗಳಿಗೆ ನಾನು ಬೇಡಿಕೊಳ್ಳೋದೇನು ಅಂತಂದರೆ ದಯವಿಟ್ಟು ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ತಾಂತ್ರಿಕವಾಗಿ ಬಲಪಡಿಸಿಕೊಂಡು ತಮ್ಮ ತಮ್ಮ ಹೊಲಗಳಲ್ಲಿ ಅಥವಾ ತಮ್ಮ ತಮ್ಮ ತೋಟಗಳಲ್ಲಿ ಈ ಜೈವಿಕ ಇಂಧನ ಘಟಕಗಳನ್ನ ಸ್ಥಾಪಿಸಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ.
1: ರೈತರಿಗಾಗಿ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ಸರ್, ನಾನು ಪ್ರಮುಖವಾಗಿ ಪ್ರೊಫೆಸರ್ ಆಗಿ GKVKಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದು ಈ ಅಡ್ವಾನ್ಸ್ ಸೆಂಟರ್ ಆನ್ ಬಯೋಎನರ್ಜಿ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ. ಇದರಲ್ಲಿ ಜೈವಿಕ ಇಂಧನ, ಜೈವಿಕ ಬಯೋಡೀಸೆಲ್ ಅಥವಾ ಜೈವಿಕ ಗ್ಯಾಸ್, ಬಯೋಪೆಲ್ಲೆಟ್ಸ್, ಬ್ರಿಕೆಟ್ಸ್ ಇಂಥವೆಲ್ಲನೂ ಸಹ ಮಾಡೋದಕ್ಕೆ ತಂತ್ರಜ್ಞಾನಗಳು ಅಥವಾ ಮಾಹಿತಿಗಳು ಲಭ್ಯವಾಗಿದ್ದಾವೆ. ನೀವು ಯಾವುದೇ ಒಂದು ಟೈಮ್ನಲ್ಲೂ ಸಹ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ಟು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
1: ಒಳ್ಳೆಯದು ಡಾಕ್ಟರ್ ಮುತ್ತುರಾಜ್ ಅವರೇ, ಇದುವರೆಗೆ ರೈತರಿಗಾಗಿ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ವಂದನೆಗಳು.
2: ಇದುವರೆಗೆ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥನಾಲ್ ಮತ್ತು ಬಯೋಗ್ಯಾಸ್ ಈ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೃಷಿಕ ಮಿತ್ರರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಸಿ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಈಗ ಕಳೆದ ಸಂಚಿಕೆಯ ಪ್ರಶ್ನೆ ಹಾಗೂ ಸರಿ ಉತ್ತರವನ್ನು ನೀಡಿ ಬಹುಮಾನವನ್ನು ಪಡೆದಿರುವ ಶ್ರೋತೃಗಳ ವಿವರವನ್ನು ನೀಡುವ ಸಮಯ, ಹಾಗೆ ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆಯನ್ನು ಪ್ರಸಾರ ಮಾಡುವ ವೇಳೆ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಬೇವಿನ ಬೀಜದ ಕಷಾಯವನ್ನು ಬಳಸಿದಲ್ಲಿ ಎಷ್ಟು ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು? ಇದಕ್ಕೆ ಸರಿಯಾದಂತಹ ಉತ್ತರ, ಸುಮಾರು 84 ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅಂಥೇಳಿ ಡಾಕ್ಟರ್ ಬಿಎಸ್ ಬಸವರಾಜು ಅವರು ತಿಳಿಸಿದರು. ರೈತ ಬಾಂಧವರೇ, ಕಳೆದ ಸಂಚಿಕೆಯ ಪ್ರಶ್ನೆ ಹಾಗೂ ಉತ್ತರವನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ. ಬೇವಿನ ಬೀಜದ ಕಷಾಯವನ್ನು ಬಳಸಿದಲ್ಲಿ ಎಷ್ಟು ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಎಂದು ನಾವು ಕೇಳಲಾದ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ಸುಮಾರು 84 ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅನ್ನೋದು. ತುಂಬ ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಕೈಸೇರುವ ಹಾಗೆ ಕಳುಹಿಸಿಕೊಟ್ಟಿದ್ದೀರಿ. ತಮ್ಮಗಳ ಈ ರೀತಿಯ ಸ್ಪಂದನೆಗೆ ಧನ್ಯವಾದಗಳು. ಕಳೆದ ಸಂಚಿಕೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀಡಿ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಮಡೇನೂರು ಗ್ರಾಮದ ಭಾರತಿ. ಭಾರತಿ ಅವರಿಗೆ ಧನ್ಯವಾದಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ, ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ? ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ, ಏಕೆಂತಂದರೆ ಈ ವಿಚಾರಕ್ಕೆ ಪೂರಕವಾಗಿ ಡಾಕ್ಟರ್ ಆರ್ ಮುತ್ತುರಾಜ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ, ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಕೈಸೇರುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ

0: ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.
1: ನೋಡು, ಈ ಸಂಜೆ 6:30 ಆಯ್ತು, 7 ಗಂಟೆ ಆದ್ರೂ ಕೂಡ ನೀನು ಈ ಜಮೀನ್ ಕಡೆಯಿಂದ ಬಂದವನು ಈ ಪಾತ್ರೆ ಚೀಲ ಬಕೆಟ್ ಗಳನ್ನ ಇಟ್ಕೊಂಡು ಹಂಗೆ ಕೂತಿದ್ದಿಲ್ಲ, ಯಾಕೆ ಇಷ್ಟೊಂದು ಸುಸ್ತಾಗೋಯ್ತು ನಿಂಗೆ ಇವತ್ತು?
2: ಸುಸ್ತು ಅಂತ ಏನಲ್ಲ, ಅದೇ ಸ್ವಲ್ಪ ಈ ಜೋಳ ಎಲ್ಲ ಹಾಕಿದ್ವ ಶಂಕರಣ್ಣ, ಆಮೇಲೆ ಸ್ವಲ್ಪ ತೊಗರಿ ಬೇರೆ ಹಾಕ್ತೇನೆ ನಾನು
1: ಜೊತೆಲಿ.
2: ಬರೀ ಅದು ಒಂದೇ ಬೆಳಿಬಾರ್ದು ಅಂತ ಅಂತಾರಲ್ಲ, ಆಮೇಲೆ ತಂದಲ್ಲಿ ಇಟ್ಟಿದ್ನ ಮತ್ತೆ ಮುಟ್ ನೋಡಕ್ ಹೋಗಿಲ್ಲ. ಯಾಕೆ ಅಂತ ಅಂತಂದ್ರೆ ಸ್ವಲ್ಪ ಬಗ್ಗಿ ಎದ್ದು ಬಗ್ಗಿ ಎದ್ದು ಹಂಗಾಗಿ ತೆಗ್ದಿಡೋಣ ಅಂತ ಅನ್ಕೊಂಡು ಇಟ್ಕೊಂಡಿದ್ದೆ. ಅಲ್ಲ ಕೈ ಹಾಕಿ ತೆಗ್ದಿಟ್ಬಿಡೋಣ.
1: ಅಲ್ಲ ಇಡನಂತೆ. ಅಲ್ಲ ನೀನು ನೋಡು, ತೊಗರಿನೂ ಸೇರ್ಸಿ ಹಾಕ್ಬಿಟ್ಟಿದ್ಯಾ? ನಾನು ಆಗ್ಲೇ 2 ದಿನ ಆಗೋಯ್ತು ಜೋಳ ಹಾಕೊಂಡು, ಆಗ್ಲೇ ಒಂದ್ ಮತ್ ನೀ ಜಪ್ತಿ ಪಡಬಾರ್ದಾಗಿತ್ತ ನಂಗೆ.
2: ನಾನು ವರ್ಷ ವರ್ಷ ಅದನ್ನೇ ಹೇಳ್ತೀನಿ ನಿನಗೆ, ಒಂದೇ ಹಾಕ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ನೀನ್ ಕೇಳಕ್ಕಿಲ್ಲ ನೀನು.
1: ಅಲ್ಲ ಅದು ಏನಾಗ್ಬಿಡ್ತು, ಒಳ್ಳೆ ಬೆರಗ್ ಸಿಕ್ಬಿಡ್ತಾ? ಜೊತೆಗೆ ಇನ್ನ ನಮ್ಮ ಹೆಂಗಸ್ರ ಮನೆ ಕಡೆಯವರು ಒಂದ್ 2-3 ಜನ ಅವ್ರ ಅಕ್ಕಂಗಿರೆಲ್ಲ ಬಂದಿದ್ರ, ಹೆಂಗಿದ್ರು ಜನ ಅವರಲ್ಲ ಅಂತ ಅನ್ಕೊಂಡು ಬಿರುದ್ನೇ ಭಂಗ ಆಯ್ತದೆ, ಒಳ್ಳೆ ಬೆರಗ್ ಬೇರೆ ಇತ್ತಲ್ಲ ಅಂತ ಅನ್ಬಿಟ್ಟು ಅತ್ಲಾಗಿ ಹಾಕಿಸ್ಬಿಟ್ಟೆ. ಅತ್ಲಾಗಿ ಈಗ ಇನ್ನೊಂದೆರಡು ಹೊಲ ಕೆಳಗಡೆ ಬವೆ, ಅವನಂಗೆ ಊದ್ಬಿಟ್ಟು ಬಿಟ್ಕಂದಿದ್ದೆ, ನೋಡಬೇಕಾದ್ರೆ ಅಲ್ಲಿಗೆ ಹೋಗಿ ಮನ್ಸ್ ಮಾಡಕ್ ಆಯ್ತದ ಅಂತ.
2: ಈಗ ಒಂದು 6 ಸಾಲ್ಗೆ 1 ಸಾಲ್ ನಂಗೆ ಹಾಕಳಿ ಅಂತ ಹೇಳ್ಬಿಟ್ಟು ಹೇಳೋರೆ. ಕಳ್ದೋಸ್ಲು ಹಾಕಿದ್ನಲ್ಲಿ ಚೆನ್ನಾಗಿ ಬಂದಿತ್ತಲ್ಲ. ತೊಗರಿಕಾಳನ್ನ ಕೊಟ್ಟಿದ್ದೆ, ನಂಗೆ ಹಸಿಕಾಯಿನೂ ಕೊಟ್ಟಿದ್ದೆ, ಒಣಕಾಳನ್ನು ಕೊಟ್ಟಿದ್ದಲ್ಲ. ಈಗ ತೊಂದ್ರೆ ಏನು ಅಂತ ಅಂದ್ರೆ, ತೊಗರಿಕಾಳು ಇನ್ನೂ ಇಟ್ಕೊಂಡಿದ್ದೀನಿ ನಾನು, ಅವ ಬೆಳೆ ಬೆಳೆಸ್ಕೊಂಬರಕ್ ಇಲ್ಲಿಲ್ವಲ್ಲ, ಅದಕ್ಕೆ ಎಲ್ಲಿ ಮಾಡ್ಸ್ಕೊಂಬಾರದು ಅಂತ ಹೇಳ್ಬಿಟ್ಟು ಕೇಳೋಣ ಅನ್ಕೊಂಡಿದ್ದೆ ನಿನ್ನೆ.
1: ಇಲ್ಲ ಏನು ನೀನು ಈ ಬ್ಯಾಳೆ ಪಳೆ ಮಾಡ್ಸೋದಕ್ಕೆ ಈ ಪ್ಯಾಟೆಗೆ ಹೋಗಿ ಇಸಿಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಇಂಥ ಇಸಿಕೆಲ್ಲ ನಮ್ ಮೀನಕ ಇಲ್ವಾ? ನಮ್ ಮೀನಕನ್ನ ಜಪ್ತಿ ಮಾಡ್ಕೊಂಡ್ರೆ ಸಾಕು, ಪ್ಯಾಟೆ ಇಸಿ ಎಲ್ಲವ ನಮ್ ಕೈಯಲ್ಲಿ ಇದ್ದಂಗೆ ಕೆಲಸ ಆಯ್ತು ಅಂತ ಅತ್ತ.
2: ಅದೇನ್ ಪ್ಯಾಟೆ ಪಟ್ಟಣ ಆದ್ರೂ ಇಲ್ಲಿ ತೊಗರಿ ಬೇಳೆ ಮಾಡೋರಿಲ್ಲ ಯಾರುವೆ.
1: ಹಂಗೆ ಅದು ದಿಟ್ಟ ಅನ್ನು ಬೇಳೆ ಮಾಡೋರಿಲ್ಲ ಅಂದ್ರೆ, ಮೊದ್ಲಾಗಿದ್ದಿದ್ರೆ ಬೀಸಕಲ್ನಾಗೆ ಚೆನ್ನಾಗಿ ಬೀಸಿ ಒಡೆಯೋರು ಕಾಳ. ಈಗ ಇಲ್ಲಿ ಬೀಸಕಲ್ ಹೋಗಿ ಮಿಕ್ಸಿ ಬಂದ್ಬಿಡ್ತಾ, ಮಿಕ್ಸಿ ಅಂತೂ ಈ ಕಾಳಕಂಡು ಆಡ್ಸಕ್ಕಲ್ಲ.
2: ಏ ಹಂಗಾಕಲ್ಲ, ನಾನು ಇಲ್ಲೇ ಮಾಡ್ಸ್ಕೊಂಬರೋಣ ಅಂತ ಅನ್ಕೊಂಡು ಮಾಡಿದ್ದೆ ಶಂಕರಣ್ಣ. ಹೋಗ್ಬಿಟ್ಟು ಮಾಡ್ಸ್ಕೊಂಬಂದ್ರೆ ಎಲ್ಲರೂ ನುಚ್ಚ್ ಮಾಡಿ ಕೊಟ್ಬಿಡೋದು
1: ಅಂದ್ರೆ,
2: ಮಾಡಿದ್ರೆ ಅದು ಬಿಸಿಬೇಳೆ ಬಾತ್ ಐತೆ ದಿವಸ.
1: ಮೀನಕ ಬಾ ಬಾ ಇಲ್ಲಿ ಬಾ, ಇಲ್ಲಿಂಗೆ ಜಗತಿಯಿಂದ ಈ ಕಡೆ ಸರಿ ಬಂದ್ ಕೂತ್ಕ. ಅಲ್ಲಿ ನೋಡು, ಅಲ್ಲಿ ಎಡುಗಿಡು ಬಿಟ್ಟು ಅಲ್ಲೇ ಪಾತ್ರೆ ಮತ್ತೆ ಈ ಬಕೆಟ್ ಪಕೆಟ್ ಅಲ್ಲಿ ಅಲ್ಲೇ ಇಟ್ಟವ್ರೆ ಅಣ್ಣಯ್ಯ.
3: ಇವತ್ತು ಕಾಣ್ತಾರೆ ಎಲ್ಲ ಹರಡ್ಕೊಬಿಟ್ಟಿದೆ, ಜಗಲಿ ತುಂಬುವ.
2: ಏನಿಲ್ಲ, ಅಲ್ಲಿ ಹೊಲ್ತಕ್ ಹೋಗಿದ್ವ, ಅಲ್ಲಿ ಇವತ್ತು ಸ್ವಲ್ಪ ಮಳೆ ಆಗಿತ್ತಲ್ಲ ಮೊನ್ನೆ ದಿವಸ, ಅತ್ಲಾಗ ಏನೇನ್ ಹಾಕ್ಬೇಕು ಅದನ್ನ ತಗೊಂಡು ಹಾಕ್ಬಿಟ್ನ. ಆ ಗೊಬ್ಬರದವು ಬೀಜದವು ಅವು ಇವೆಲ್ಲವ ಅಲ್ಲೇ.
3: ಅಣ್ಣಯ್ಯ ಅಂದ್ರೆ ಶಿಸ್ತು ಸಂಕ್ರಣ ಅಲ್ವಾ? ಮತ್ತೆ
1: ಅಣ್ಣಯ್ಯ ನೋಡು, ಈಗ ನೀನು ಎಲ್ಲ ಮಾಡಿ ಬಂದೆ ಅಂದ್ರೆ ಮಾಡಿದ ವಿಧಾನಗಳ ಬಗ್ಗೆ ನಂಗೆ ಒಸಿ ಹೇಳ್ಬೇಕು. ಯಾಕೆಂತಂದ್ರೆ ನನಗ್ ಆಲ್ರೆಡಿ ಮಾಡಾಕ್ಬಿಟ್ಟೈತೆ. ಆಯ್ತಾ, ಒಂದ್ 3-4 ದಿನ ಆಯ್ತು ಅಂತನ್ಕ ನಾನು ಎಲ್ಲ ಜೋಳ ಪಳೆ ಎಲ್ಲ ಹಾಕಿ ಇನ್ನೊಂದೆರಡು ಎಲ್ಲ ಹಂಗೆ ಬಿಟ್ಕೊಂಡಿದ್ದೀನಿ. ಯಾಕಂದ್ರೆ ಒಂದೇ ಸಲಕ್ಕೆ ಹಾಕಂದ್ರೆ ಎಲ್ಲ ಜಮೀನು ಒಟ್ಟಿಗೆ ಬಂದ್ಬಿಡ್ತದೆ ಅಂತಂದ್ಬಿಟ್ಟು ಒಸಿ ಹಂತವಾಗಿ ಹಾಕೋಣ ಅಂತಂತೇಳಿ ಇನ್ನೆರಡು ಎಲ್ಲ ಉತ್ಕೊಂಡು ಹಂಗೆ ಬಿಟ್ಕೊಂಡಿದ್ದೀನಿ. ಈಗ ಈ ಹೆಂಗಿರು ನಾನು ಗೊಬ್ಬರ ಪೊಬ್ಬರ ಎಲ್ಲ ಏರ್ಸ್ಕೊಂಡು ಚೆನ್ನಾಗಿ ಆಗೈತಪ್ಪ, ಮತ್ತೇನಾದ್ರೂ ನಾನು ಈ ಜೋಳ ಹಾಕೋ ಟೈಮ್ನಾಗೆ ಯಾವ ತರ ಬಿತ್ತನೆಗೆ ಗೊಬ್ಬರ ಕೊಡಬೇಕು ಅಥವಾ ಹೆಂಗ್ ಮಾಡ್ಬೇಕು ಒಸಿ, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದ್ದು ಏನಾದ್ರು ಒಂದು ವಿಶೇಷವಾದ ಏನಾದ್ರು ವಿಚಾರಗಳಿದ್ರೆ ಹೇಳು ನೋಡೋಣ.
2: ನೋಡು ನೀನು ಯಾವ್ದಾರು ಕೇಳು ಶಂಕರಣ, ನಾನು ನಿನಗೆ ಎಲ್ಲಾನು ಹೇಳ್ಕೊಡ್ತೀನಿ. ಈ ಜೋಳ ಸುದ್ದಿ ಬರ್ಬೇಡ ಮಾತ್ರ. ಯಾಕೆ ಅಂತ ಅಂತಂದ್ರೆ, ನೀನು ಜೋಳ ಹಾಕ್ತೀಯ, ಆಮೇಲೆ ಜೋಳ ಹಾಕ್ತೀಯ, ಮತ್ತೆ ಇನ್ನೊಂದ್ಸರಿ ಜೋಳ ಹಾಕ್ತೀಯ, ಮತ್ತೆ ಇನ್ನೂ ಒಂದ್ಸರಿ ಜೋಳ ಹಾಕ್ತೀಯ.
1: ಅಂದ್ರೆ ಒಂದೇ ಜಾಗಕ್ಕೆ ಹಾಕ್ತಂಗ್ ಹಾಕ್ತಿಲ್ಲ ಅಣ್ಣ, ಅಂದ್ರೆ ಬಿಟ್ಕೊಂಡಿದ್ರಲ್ಲ ಜಾಗವ ಖಾಲಿಯ.
2: ಈಗ ಜೋಳವ ಹಿಂಗೆ ಇನ್ನೊಂದ್ಸರಿಯ ಮತ್ತೊಂದ್ಸರಿಯ ಮಗದೊಂದ್ಸರಿಯ ಅಂತ ಹಾಕಿ ಹಾಕಿ ಹಾಕಿ ಈಗ ಕಳೆದ ವರ್ಷ ಎಲ್ಲ ಕಂಡಿದ್ಯಾ ನೀನೆ?
1: ಅಯ್ಯೋ ಹೊಸಿ, ಏನೋದಕ್ಕೆ ರೋಗ ಪಾಗ ಬಂದ್ವ ಹೇಳು. ನಮ್ಮ ತಾತನ ಕಾಲ ನಮ್ಮ ಅಪ್ಪನ ಕಾಲದಲ್ಲೂ ಜೋಳಕ್ಕೆ ರೋಗ ಕೀಟ ಅಂತ ಕಂಡವ್ರಲ್ಲ.
2: ಅಲ್ಲ
1: ಈ ಕಾಡಂಗ್ ನಮಗೆ ಆಗೈತೆ ನೋಡಿ.
2: ಆಗೈತೆ, ಕಾರಣ ಏನು ಅಂತ ಅಂದ್ರೆ ಹೃದಯ.
1: ಓ ಅಂದ್ರೆ ನಾನು ಹಾಕಿ ಜಾಗಕ್ಕೆ ಅದನ್ನೇ ಹಾಕಿ ಈಗ ಮುಂಗಾರದು ಹಾಕ್ತೀನಿ ಹಿಂಗಾರದು ಹಾಕ್ತೀನಿ, ಬ್ಯಾಸ್ಗೆ ನಗುವೆ ಬರೀ ಜ್ವಾಳನೆ ಹಾಕಿ ಹಾಕಿ ಹಾಕಿ ನನ್ನ ಜಮೀನ್ ಹಾಳಾಗೈತೆ ಅಂತ ಹೇಳ್ತಿದ್ಯಾ?
3: ಅದೇ ಜಾಗಕ್ಕೆ ಅದೇ ಹಾಕ್ಬಾರ್ದು ಅಂತ ಅಲ್ವಾ?
2: ಹಾಕ್ಬಾರ್ದು ಅಂತ ಈಗ ಕೇಂದ್ರ ಸರ್ಕಾರದವರು ಈಗ ಒಂದು ಇದು ಮಾಡ್ತಾರೆ ಶಂಕರ.
1: ಎಂತದ?

0: ಅಂತಂದ್ರೆ ಒಂದು ಅಭಿಯಾನ ಅಂತ ಹೇಳಿ ಮಾಡ್ತಾವ್ರಿ.
1: ಓ
0: ಅಭಿಯಾನ ಅಂತ ಅಂತಂದ್ರೆ ಖೇತಿ ಬಚಾವೋ ಅಂತ ಹೇಳ್ಬಿಟ್ಟು,
1: ಅಂದ್ರೆ
0: ಖೇತಿ ಬಚಾವೋ ಅಂದ್ರೆ ಅದು ಹಿಂದಿ, ಹಿಂದಿ ಖೇತಿ ಬಚಾವೋ ಅಭಿಯಾನ ಅಂತ ಹೇಳ್ಬಿಟ್ಟು. ಈ ಖೇತಿ ಅಂತ ಅಂತಂದ್ರೆ ಕೃಷಿ,
1: ಕೃಷಿ
0: ಅನ್ನ ಅಂತ ಒಂದು ಅರ್ಥ.
1: ಅಂದ್ರೆ ಕೃಷಿನ ಮಾಡ್ಕೊಂಡು ಹೋಗಿ
0: ಅಂದ್ರೆ ಕೃಷಿ ಉಳಿಸಿ ಅಭಿಯಾನ ಅಂತ ಹೇಳ್ಬಿಟ್ಟು, ಕೃಷಿಯನ್ನ ಉಳಿಸಿ. ಹೆಂಗ್ ಉಳಿಸೋದು ಅಂತ ಅಂತಂದ್ರೆ, ಈಗ ನಾವು ಸಿಕ್ಕಾಬಟ್ಟೆ ಏನೇನೋ ಬಳಕೆ ಮಾಡ್ಕೊಂಡು, ನಮ್ ಮನ್ಸಿಗೆ ಬಂದಂಗೆ ಬಿತ್ತನೆ ಮಾಡ್ಕೊಂಡು, ನಮ್ ಮನ್ಸಿಗೆ ಬಂದಂಗೆ ಬೆಳೆ ಮಾಡ್ಕೊಂಡು ಮಣ್ಣ ಹಾಳು ಮಾಡ್ತಾ ಇದೀವಿ, ಹಾಳು ಮಾಡ್ತಾ ಇದೀವಿ. ಅದಕ್ಕೋಸ್ಕರವ ಮಣ್ಣು ಹಾಳಾದ್ರೆ ಮುಂದಕ್ಕಿಂದ ಏನು ಬೆಳೆಯಕ್ಕಾಗಲ್ಲ. ಒಬ್ಬ ರೈತ ಹೇಳಿದಂತೆ, ನಾವು ಸತ್ರೆ ಮಣ್ಣಿಗೆ ಹಾಕ್ತಾರ ನಮ್ಮ, ಆಯ್ತಾ, ಮಣ್ಣೆ ಸತ್ರೆ ಹಿಂದೆಲ್ಲಿ ಹಾಕೋದು
1: ಅಂತ ಬಹಳ ಯೋಚನೆ ಮಾಡ್ಬೇಕಾದ ವಿಷಯ.
0: ಆಯ್ತಾ ನೋಡು, ನೀನು ಈಗ ಜಮೀನಲ್ಲಿ ಶಂಕರಣ, ನೀನ್ ಏನಾರ ತಗೊಂಡೋಗಿ ಹಾಕು, ನೀನ್ ಏನೇ ತಗೊಂಡೋಗಿ ಹಾಕಿದ್ರು
1: ಬಂದೇ ಬರ್ತದೆ,
0: ವರ್ಷ 6 ತಿಂಗಳಲ್ಲಿ ಕರೆಕ್ಟ್ ಸಾಕ್ಬಿಡ್ತಾವ. ಅದು ಮಣ್ಣು ಜೀವಂತವಾಗೈತೆ ಅನ್ನೋದಕ್ಕೆ ಸಾಕ್ಷಿ,
1: ಸಾಕ್ಷಿ
0: ಸಾಕ್ಷಿ. ನೀನು ಪ್ಲಾಸ್ಟಿಕ್ ಒಂದು ಬಿಟ್ಬಿಟ್ಟು ಅದ್ನೇ ಸ್ವಲ್ಪ ಬಣ್ಣ ಮುಸುಕ್ ಮಾಡ್ತವೆ ಇಲ್ಲ ಅಂತ ಅಲ್ಲ, ಅದಕ್ಕೆ ಕಾರಣ ಏನು ಅಂತ, ಮಣ್ಣು ಜೀವಂತವಾಗೈತೆ ಅಂತ ಅಂತ ಅಂದ್ರೆ ಮಣ್ಣಿನಲ್ಲಿ ಒಳ್ಳೊಳ್ಳೆಯ ಪೋಷಕಾಂಶಗಳು ಅವೆ.
1: ಆಯ್ತಾ,
0: ಏ ಮೊನ್ನೆ ದಿವಸ ಯಾರ ನೇರಳೆ ಕೊಟ್ರು ಶಂಕರಣ, ಗಂಟ್ಲು ಹಿಡ್ಕೊಬಿಡೋದು ನಂದು.
1: ನಾನು ಆಗ್ಲಿಂದ ಯಾಕೆ ನೀನು ಕುಸು ಕುಸು ಕುಸು ಕುಸು ಕೆಮ್ತಿದ್ಯಾ ಅಂತ.
0: ನೇರಳೆ ಹಣ್ಣು ಸ್ವಲ್ಪ ಇಷ್ಟವ ನಂಗೆ, ಸ್ವಲ್ಪ ಬಾಯೆಲ್ಲ ಬಣ್ಣ ಗಿಣ್ಣ ಆಯ್ತದ, ತಿಂದ್ಬಿಟ್ಟೆ ಒಂದ್ 4-8. ಅದು ಅವತ್ತಿಂದ ಸ್ವಲ್ಪ ಯಾಕೋ
2: ಮತ್ತೆ ನೇರಳೆ ಹಣ್ಣು ಬರದೆ ಈ ಮಳೆಗಾಲದಲ್ಲಿ ತಂಡಿ ಇರ್ತದೆ, ತಿನ್ನಕ್ಕೂ ಆಸೆ,
0: ಹೌದು,
2: ಋತುಮಾನಕ್ಕೆ ಅನುಸಾರವಾಗಿ ತಿನ್ನಿ ಅಂತಾರೆ, ತಿಂದ್ರೆ ಹಿಂಗೆ ಕೆಮ್ಮು ಜೊತೆಗೆ ಬತ್ತದೆ.
1: ಹಾಗೆ ನೋಡು ಅಣ್ಣಯ್ಯ, ನೀನು ಅವಳು ಹೇಳಿದ ಮಾತಿಗೆ ಹುಸಿ ಕಿವಿ ಕೊಡ್ಬೇಡ, ನೀನು ಎಲ್ಲವ ಹುಸಿ ಮುಂಜಾಗ್ರತೆಯಾಗಿ ಯೋಚನೆ ಮಾಡ್ಕೊ ಮಾಡೋನು, ಹಂಗಾಗಿ ಅದಕ್ಕೆ ಹುಸಿ ಅದೇನೋ ಹೇಳ್ತದೆ, ಉಪ್ಪು ಗಿಪ್ಪು ಎಲ್ಲ ಹಾಕಿ ನೀರಲ್ಲಿ ತೊಕ್ಕಂದಿದ್ರೆ ಇದ್ರೆ ನಿನ್ ಗಂಟ್ಲು ನೋವು ಬತ್ತಿತ್ತಿಲ್ಲ, ಕೆಮ್ಮು ಆಯ್ತಿತ್ತಿಲ್ಲ.
0: ಅದೇನಾಯ್ತು, ಮನೆಗೆ ತಗೊಂಬಂದು ಉಪ್ಪು ನೀರಲ್ಲೇ ತಿಂದಿದ್ದು, ಅಲ್ಲಿ ಕೆಡುವಾಗ ಸುಮ್ನೆ ಇರೋಕಾಯ್ತದ ಶಂಕರಣ?
1: ಇಲ್ಲ,
0: ಅದು ಮನ್ಸ್ ತಡಿಬೇಕಲ್ಲ.
1: ಅಂದ್ರೆ ಈಗ ನೋಡು, ಈ ಹಣ್ಣು ಪಣ್ಣೆಲ್ಲ ನೋಡಿದಾಗ ನಮ್ಗೆ ಮಕ್ಳು ಮನ್ಸ್ ಬರ್ತದೆ ಅಂತ ಅನ್ನೋದಕ್ಕೆ ಇದೇ ಒಂದ್ ಸಾಕ್ಷಿ. ಇರ್ಲಿ ಅಣ್ಣಯ್ಯ, ಈಗ ನನಗೆ ಏನೋ ಕೇಳಕ್ಕೆ ಅಂತ ಬಂದವನು, ಎಲ್ಲೆಲ್ಗ ಹೋಯ್ತೈತೆ, ಈ ಗೊಬ್ಬರ ಪೊಬ್ಬರ ನೋಡ್ದೋ, ಬೀಜ ನೋಡ್ದೋ, ಈ ಕಡೆಗೆ ಹಣ್ಣು ಸಮೇತ ವಿಚಾರ ಬಂತು. ಅದಿರ್ಲಿ, ನೀನ್ ಆಗ್ಲೇ ಹೇಳ್ತಾ ಇದ್ದೆ, ಈಗ ನಮ್ಮ ಇದು ಖೇತಿ ಬಚಾವೋ ಒಂದು ಅಭಿಯಾನ ಶುರು ಮಾಡವ್ರೆ ನಮ್ಮ ರೈತರಿಗೆ ಅನುಕೂಲ ಆಗಂಗೆ ನಾವು ನಮ್ಮ ಮಣ್ಣನ್ನ ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು, ಭೂಮಿಯ ಹೆಂಗ್ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ.
0: ಮಣ್ಣಿಂದು ಚೆನ್ನಾಗಿರ್ಬೇಕು ಮಣ್ಣು ಅಂತ ಹೇಳ್ಬಿಟ್ಟು ಮಣ್ಣು ಉಳಿಸಿ ಅಭಿಯಾನ ಅಂತ ಹೇಳ್ಬಿಟ್ಟು ಮಾಡ್ತಾವ್ರೆ ಶಂಕರಣ್ಣ. ಅಂತ ಅಂದ್ರೆ ಹಾಳು ಮಾಡ್ಬೇಡಿ, ಅದ ಮಣ್ಣು ಜೀವಂತವಾಗಿರ್ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಅಂತ ಅಂತ ಅಂತ ಅಂದ್ರೆ, ಇಲ್ಲಿ ಏನ್ ಹೇಳ್ತಾರೆ ಅಂತ ಅಂತ ಅಂದ್ರೆ, ಮಣ್ಣಿನ ಆರೋಗ್ಯ ಏನಿದೆಯೋ ಅದ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅಂತ ಅಂತ ಅಂದ್ರೆ ಮಣ್ಣಲ್ಲಿ ಎಲ್ಲ ಪೋಷಕಾಂಶಗಳಿವೆ, ದೊರಿಬೇಕು. ಆಮೇಲೆ ಈಗ ನೀನ್ ಆಗ್ಲೇ ಹೇಳ್ದಂಗೆ ಬರೀ ಜೋಳ ಜೋಳ ಜೋಳ ಹಾಕೊಂಡು ಈ ಜೋಳ ಶುಂಠಿ ಇಂಥವೆಲ್ಲ ಅವಲ್ಲ
1: ಹೀರ್ಕೊಬಿಡ್ತದೆ,
0: ಹೀರ್ಕೊಬಿಡ್ತದೆ ಅಲ್ಲಿಂದ ಪೋಷಕಾಂಶ ಎಲ್ಲನೂ ಹೀರ್ಕೊಬಿಡ್ತದೆ. ಈಗ ಒಂದ್ ಸರಿ ಹಾಕ್ತಾಗ ಒಂದಷ್ಟು ಹೀರ್ಕತ್ತದೆ, ಎರಡನೇ ಸರಿ ಹಾಕ್ತಾಗ ಇನ್ನೊಂದಷ್ಟು ಹೀರ್ಕತ್ತದೆ, ಮೂರನೇ ಸರಿಯ ಹುಟ್ಟಿಗೆ ಎಲ್ಲನೂ ಎಳೆದ ಹಾಕ್ಬಿಡ್ತದೆ, ಏನು ಉಳಿಯೋದೆ ಇಲ್ಲ ಅಲ್ಲಿ,
1: ನಾಲ್ಕನೇ ದಪ್ಪಕ್ಕೆ ಸಾರ್ವೇ ಇರಕಲ್ಲ.
0: ಅದಕ್ಕೋಸ್ಕರವ ಈಗ ಮಣ್ಣು ಉಳಿಬೇಕು ಅಂತ ಅಂತಂದ್ರೆ ಏನ್ ಮಾಡ್ಬೇಕು, ಬೆಳೆ ಪರಿವರ್ತನೆ ಮಾಡ್ಬೇಕು. ನೀನು ಜೋಳ ಹಾಕ ಬೇಡ, ಜೋಳ ಹಾಕ್ತಾನ ಏನ್ ಮಾಡೋ, ನೆಕ್ಸ್ಟ್ ಯಾವ್ದಾದ್ರು ದ್ವಿದಳ ಧಾನ್ಯಗಳು ಹಾಕಬೇಕು,
1: ಕಾಳಿನ ಬೆಳೆ ಹಾಕಬೇಕು ಅಂತೀಯ,
0: ಅಲಸಂದೆ, ಅವ್ರೆ, ಹುರುಳಿ, ನಾನು ಹೇಳಿದಲ್ಲ ತೊಗರಿ, ಇಂಥವ್ ಹಾಕಬಿಟ್ರೆ ಅವೆಲ್ಲ ಎಲೆ ಬಿಡ್ತಾವಲ್ಲ ಶಂಕರಣ,
1: ಅದು ಭೂಮಿಗೆ ಬಿದ್ದು ಅಲ್ಲ ಅಲ್ಲೇ ಗೊಬ್ಬರ ಆಯ್ತದೆ.
0: ಅಂತಂದ್ರೆ ಏನು ಪೋಷಕಾಂಶಗಳು ಜೋಳ ಬೆಳೆದಾಗ ಖಾಲಿ ಆಗಿರ್ತಾವೋ ಅವೆಲ್ಲ ಮತ್ತೆ ತುಂಬತವೆ,
1: ವಾಪಸ್ ಕೊಡ್ತದೆ.
0: ಆಮೇಲೆ ಏನ್ ನೋಡು, ಅವು ಎಲೆ ಬಿಡೋದಷ್ಟೇ ಅಲ್ಲ, ಎಲೆ ಜೊತೆಗೆ ಈ ಅದೆಂತದ ಹೇಳ್ತಾರಲ್ಲ ನೈಟ್ರೋಜನ್ ಫಿಕ್ಸೇಷನ್ ಅಂತ, ನೈಟ್ರೋಜನ್ ಅಂತ ಅಂತಂದ್ರೆ ಯೂರಿಯಾ ಅಂಶ ಇರ್ತದ ನೋಡು, ಅದು ನಮ್ ವಾತಾವರಣದಲ್ಲೇ ಇರ್ತದಂತದ್ದು,
1: ಗಾಳಿನಾಗೆ,
0: ಗಾಳಿನಲ್ಲಿ ಇರ್ತದೆ, ಮಳೆನಲ್ಲಿ ಇರ್ತದೆ, ವಾತಾವರಣದಲ್ಲಿ ಇರ್ತದೆ, ಬಿಸಿಲಲ್ಲಿ ಇರ್ತದೆ, ಅದು ಮಣ್ಣಿಗೆ ಸಿಗಕ್ಕಿಲ್ಲ. ಅದು ಈ ಗಿಡಗಳೇನ್ ಮಾಡ್ತವೆ,
1: ಹೀರ್ಕತ್ತದೆ,
0: ಹೀರ್ಕತ್ತವೆ, ಹೀರ್ಕಂದು ಮಣ್ಣಿಗೆ ಬಿಟ್ಟು ಕೊಟ್ಬಿಡ್ತಾವ. ಆಯ್ತಾ, ಹಂಗೆ ಅಲ್ಲಿ ನಮ್ದು ನೈಟ್ರೋಜನ್ ಅಂಶನು ಕೂಡ
1: ಭೂಮಿಲಿ ಹೆಚ್ಚಾಯ್ತದೆ,
0: ಜಾಸ್ತಿ ಆಯ್ತದೆ. ಅದಕ್ಕೋಸ್ಕರ ಬೆಳೆ ಪರಿವರ್ತನೆ ಮಾಡಿ ಅಂತ ಹೇಳ್ಬಿಟ್ಟು
1: ಹೇಳಂತದ್ದು.
0: ಆಮೇಲೆ ಇನ್ನ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದ್ 2-3 ವರ್ಷಕ್ಕೊಂದ್ಸರಿಯ ಮಣ್ಣ ಟೆಸ್ಟ್ ಮಾಡಿಸ್ಬೇಕು, ಸಾಯಿಲ್ ಟೆಸ್ಟ್ ಅಂತ ಹೇಳಿ ಅಂತಾರಲ್ಲ,
1: ಕಾರ್ಡ್ ಬೇರೆ ಕೊಡ್ತಾರಲ್ಲ ಟೆಸ್ಟ್,
0: ಅದೇ ಮಣ್ಣು ಪರೀಕ್ಷೆ ಚೀಟಿ ಅಂತ ಹೇಳಿ ಕೊಟ್ಟವ್ರೆ. ಆಯ್ತಾ, ಅದ್ ಒಂದ್ಸರಿ ಕೊಟ್ಟವ್ರೆ ಅಂತಕೊಂಡು ಅದನ್ನೇ ಇಟ್ಕೊಳ್ಳೋದಲ್ಲ,
1: ಮತ್ತೆ
0: ಅದ್ ಮತ್ ಮತ್ತೆ ಒಂದ್ 2 ವರ್ಷಕ್ಕೊಂದ್ಸರಿಯ 3 ವರ್ಷಕ್ಕೊಂದ್ಸರಿಯ ಈಗ ಯಾವ್ದೈತೆ ಯಾವ್ದಿಲ್ಲ
1: ನಮ್ಮ ಭೂಮಿನಲ್ಲಿ ಪೋಷಕಾಂಶ,
0: ಪೋಷಕಾಂಶ ಅಂತ ತಿಳ್ಕೊಳ್ಳಕ್ಕೋಸ್ಕರವ ನಾವು ಅದ ಮಾಡಿಸ್ತಿರ್ಬೇಕು. ಯಾವ್ದು ಕೊರತೆ ಇರ್ತದ ಅಂತದ್ ಹಾಕಬೇಕು ನಾವು. ಈಗ ಪೋಷಕಾಂಶ ಅಂತ ಅಂತ ಅಂದ್ರೆ ನಿನ್ಗೆ ಮೀನಕ್ಕ ಗೊತ್ತಿರೋಂಗೆ 16 ಒಂದಲ್ಲ ಎರಡಲ್ಲ ಪೋಷಕಾಂಶ ಅಂತ ಅಂತ ಅಂದ್ರೆ, ಪ್ರಧಾನವಾಗಿರೋ NPK ಅಂತ ಹೇಳಿ ಕರೀತಾರೆ,
1: ಸಾರಜನಕ,
0: ರಂಜಕ, ಪೊಟ್ಯಾಸಿಯಂ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಉಳಿದಂತ ಕ್ಯಾಲ್ಸಿಯಂ ಆಗ್ಬಹುದು, ಮಾಲಿಬ್ಡಿನಮ್ ಆಗ್ಬಹುದು, ಕಬ್ಬಿಣದ ಅಂಶ ಆಗ್ಬಹುದು, ಇಂಥವೆಲ್ಲವ ಬೇಕಾಯ್ತದೆ
1: ಮಣ್ಣಾಗಿರ್ಬೇಕು
0: ಇರ್ಬೇಕು. ಆಮೇಲೆ ನೋಡು, ಕೆಲವು ಬೆಳೆಗಳಿಗೆ ಕೆಲವು ಪೋಷಕಾಂಶಗಳು

0: ಜಾಸ್ತಿ ಬೇಕಾಯ್ತವೆ. ಒಂದಕ್ಕೆ ಪೊಟಾಶ್ ಜಾಸ್ತಿ ಬೇಕಾದ್ರೆ ಇನ್ನೊಂದಕ್ಕೆ ಯೂರಿಯಾ ಜಾಸ್ತಿ ಬೇಕಾಯ್ತು. ಆಯ್ತಾ, ಹಿಂಗೆ ಆ ಬೆಳೆ ಅನುಸಾರವಾಗಿ ನಾವು ಬೆಳೆ ಯಾವ್ದು ಬೆಳೆದಿದೀವಿ, ನಮ್ಮ ಮಣ್ಣಲ್ಲಿ ಎಷ್ಟೈತೆ, ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೊಡ್ಬೇಕಾಗಿದೆ.
1: ಅಂದ್ರೆ ಈ ಚೀಟಿ ನೋಡ್ಕೊಂಡು ಈ ಚೀಟಿನಾಗೆ ನಾವು ಯಾವ್ದು ಕೊಡಬೇಕು ಕೊಡಬಾರ್ದು ಅಂತ ಇರ್ತದೆ. ಅಂದ್ರೆ ನಾವು ಅವರಿಗೆ ಮೊದಲೇ ತಿಳಿಸಬೇಕಾಯ್ತದೆ, ನಾನು ಇಂಥ ಬೆಳೆ ಬೆಳಿಬೇಕು ಅಂತಂದಿದ್ದೀನಿ ಸ್ವಾಮಿ, ನನ್ನ ಭೂಮಿನಾಗ ಇಂಥ ಮಣ್ಣು ಐತೆ, ಈ ಮಣ್ಣಾಗ ಈ ಪೋಷಕಾಂಶ ಐತಾ ಇಲ್ವಾ, ನಾನು ಯಾವ್ದನ್ನ ಹೆಚ್ಚಿಗೆ ಕೊಡಬೇಕು ಯಾವ್ದನ್ನ ಕೊಡಬಾರ್ದು.
0: ನೋಡು, ಮಣ್ಣಿನಲ್ಲಿ ಈ ಸಾವಯವ ಅಂಶ ಅಂತ ಹೇಳಿ ಕರಿತೀವಿ ನೋಡು, ಅದು ಕನಿಷ್ಠ 1% ಇರ್ಬೇಕಂತ. ನನಕ 1% ಇರ್ಬೇಕಂತ, ಅದು ಕನಿಷ್ಠ. ಇನ್ನು 2-3 ಇತ್ತು ಅಂತ ಅಂತ ಅಂದ್ರೆ ಅದು ಜಾಸ್ತಿ, ಅದು ಮಣ್ಣು ಭಾರಿ ಆರೋಗ್ಯವಾಗೈತೆ ಅಂತ ಹೇಳ್ಬಿಟ್ಟು ಈಗ ಎಷ್ಟು ಬಂದೈತೆ ಅಂತ ಅಂತ ಅಂದ್ರೆ ಶಂಕರಣ್ಣ ಹೇಳ ಕೊಟ್ಟಿರ್ತದಂಗೆ 0.5 ಬಂದೈತಂತೆ.
1: 0.5
0: ಬಂದಿರೋದು
1: ಒಂದ್ರಲ್ಲಿ ಇರ್ಬೇಕಾದಿತ್ತು.
0: ಒಂದ್ರಲ್ಲಿ
1: ಇರ್ಬೇಕಾದ್ರೆ ನಾವು ನಮ್ಮ ಮಣ್ಣು ಎಷ್ಟು ಹಾಳು ಮಾಡಾಕಿದೀವಿ ನೋಡು,
0: ಎಷ್ಟು ಹಾಳು ಮಾಡಿದೀವಿ.
1: ಅಯ್ಯಯ್ಯೋ
0: ನೋಡು, ಈಗ ಈ ಗೌರ್ಮೆಂಟ್ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಅಂತ ಅನ್ನರ್ಲೆ, ಅದೇ ರಾಸಾಯನಿಕ ಗೊಬ್ಬರಗಳು ಮೂಟೆಲ್ ತಂದು ಹಾಕಂತದೈತಲ್ಲ, ಅದು ಬಂದು ಅಷ್ಟರಲ್ಲಿ ಶಂಕರಣ್ಣ 1 kg ಗೊಬ್ಬರ ಹಾಕಿದ್ರೆ, ರಾಸಾಯನಿಕ ಗೊಬ್ಬರ ಹಾಕಿದ್ರೆ 36 kg ಇಳುವರಿ ಜಾಸ್ತಿ ಆಗದಂತೆ.
1: ಓಹ್, 1 kg ನಾವು ನಮ್ಮ ಭೂಮಿಗೆ ಹಾಕಿದ್ರೆ
0: ಹಾಕಿದ್ರೆ ಗೊಬ್ಬರವ
2: 36 kg
0: ಜಾಸ್ತಿ ಆಯ್ತಿತ್ತು. ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ದವಸ ಧಾನ್ಯ ಆಗ್ಬೋದು, ಜೋಳ ಆಗ್ಬೋದು, ಇವೆಲ್ಲವೂ 36 kg ಅಷ್ಟು ಜಾಸ್ತಿ ಆಯ್ತಿತ್ತು.
1: ಯಾವ್ದೇ ಒಂದ್ ಬೆಳೆ ಬೆಳೆದಿದ್ರುವೆ 36 kg ಅಷ್ಟು ಹೆಚ್ಚಾಯ್ತಿತ್ತು
0: ಹೆಚ್ಚಾಯ್ತಿತ್ತು, ಅಷ್ಟು ಇಳುವರಿ ಜಾಸ್ತಿ ಆಯ್ತಿತ್ತು. ಈಗ ಯಾವ ಮಟ್ಟಕ್ಕೆ ತಂದಿದ್ವಿ ಅಂತ ಅಂದ್ರೆ, 1 kg ಗೊಬ್ಬರ ಹಾಕಿದ್ರೆ ನಾವು ಅದು ಬರೀ 6 kg ಜಾಸ್ತಿ ಆಯ್ತದಂತೆ.
1: ಅಂದ್ರೆ ಎಲ್ಲಿಂದ ಎಲ್ಲಿಗೆ ಇಳಿದೋಯ್ತೋಣೆ,
0: ಎಲ್ಲಿಗೆ ಇಳಿದೈತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಒಂದೇನು ಅಂತ ಅಂದ್ರೆ ಶಂಕರಣ್ಣ, ಹಿಂದಿಂದ್ಲೂ ನೀನು ಯಾವುದೇ ಪುಸ್ತಕ ತೆಗೆದು ನೋಡು ಅಥವಾ ಯಾರನ್ನ ಕೇಳು, ನೀನು ಆಲೂಗಡ್ಡೆ ಬೆಳಿ, ಜೋಳ ಬೆಳಿ, ರಾಗಿ ಬೆಳಿ, ನೀನು ಇಷ್ಟು ಗಾಡಿ ಗೊಬ್ಬರವ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತ ಹೇಳರು. ಅದ್ ಹೇಳ್ಬಿಟ್ಟು ಆಮೇಲೆ ಇದು ಹಾಕು ಅಂತ ಹೇಳ್ತಿದ್ರು ಅವರು,
1: ಈ ಚೀಲದ ಗೊಬ್ಬರ
0: ಚೀಲದ ಗೊಬ್ಬರವ ಆಮೇಲೆ ಇಷ್ಟಿಷ್ಟು ಹಾಕ್ಬೇಕು ಅಂತ ಹೇಳಿ ಹೇಳೋರು ಎಲ್ಲ ಸೈಂಟಿಸ್ಟ್ ಗಳು. ಆಯ್ತಾ, ನಾವೇನ್ ಮಾಡ್ತಿದ್ದೋ ಅದು ಮಾಡ್ಲೇ ಇಲ್ಲ. ಕೊಟ್ಟಿಗೆ ಗೊಬ್ಬರ ತರಲು ಇಲ್ಲ ಹಾಕ್ಲು ಇಲ್ಲ, ಬರೀ ಇದು ಹೇಳಿದ್ರಲ್ಲ ಅಂತ ಅನ್ಕೊಂಡು ಚೀಲ ತಗೊಂಬರೋದು, ಏನ್ ಒಂದ್ ಸೈಕಲ್ ಮೇಲೆ ಇಟ್ಕೊಂಡು ನೋಡ್ಕೊಂಡ್ಬರ್ಬೋದಲ್ಲ ಅಂತ ಅಂತ ಅನ್ಕೊಂಡು ತರದು ಎರಚದು ಉಗ್ಗದು ಈ ತರ ಮಾಡ್ಕೊಂಡು ಇವತ್ತು ಏನ್ 36 kg ಬರ್ತಾಯಿತ್ತು,
2: ಅದಿವತ್ತು
1: 6 kg ಬಂದೈತೆ.
0: 6 kg ಬಂದೈತೆ. ಅದಕ್ಕೆ ಏನ್ ಕಾರಣ ಅಂತ ಅಂತ ಅಂದ್ರೆ, ನಾವು ನಮ್ಮ ಮಣ್ಣನ್ನ ಹಾಳು
1: ಮಾಡ್ತಿದೀವಿ.
0: ಈಗ 6 kg ಬಂದಿರೋದು 3 kg ಬರಕಲ್ವ ಅದು,
1: ಆಯ್ತಾ.
0: ಈಗಿದ ನಾವು ಕಡಿಮೆ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು.
1: ಜಾಸ್ತಿ ಮಾಡ್ಲೇಬೇಕಲ್ಲ
0: ಅಣ್ಣ,
1: ಮಣ್ಣೆ ಹೋದ್ರೆ ಬೆಳೆ ಬರೋದಂಗೆ.
0: ಅದಕ್ಕೋಸ್ಕರ ಈ ಅಭಿಯಾನವ ಶುರು ಮಾಡಿರೋದು. ಆಯ್ತಾ, ಇದ್ರ ಜೊತೆಗೆ ಶಂಕರಣ್ಣ, ಈಗ ಇನ್ನೂ ಬೇರೆ ಬೇರೆ ಅಂಶಗಳು ಇರ್ತವೆ. ಈಗ ಮತ್ತಿನ್ನ ಮಣ್ಣಿಂದ ಹೆಂಗೆ ನಾವು ಜಾಸ್ತಿ ಮಾಡೋದು, ಅದ್ರಲ್ಲಿ ಇರೋ ಅಂತ ಒಂದು ಆರೋಗ್ಯದ ಅಂಶವ ಪೋಷಕಾಂಶಗಳನ್ನ ಅಂತ ಅಂದ್ರೆ, ಸಾವಯವ ಕೃಷಿ ಮಾಡ್ಬೇಕು, ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ಅಂದ್ರೆ, ಇವೆಲ್ಲ ರಾಸಾಯನಿಕ ರಹಿತವಾಗಿ ಮಾಡ್ತಾ ಇರೋ ಅಂತವು. ಆಮೇಲೆ ನಮ್ಮ ಮಣ್ಣಿಗೆ ತೊಂದರೆ ಕೊಡದನೆ ಇರೋ ಅಂತ ಒಂದು ಬೆಳೆಗಳು. ಆಮೇಲೆ ನೋಡು, ಈಗ ಯಾವ್ದನ್ನೇ ಬಳಸ್ಲಿ ಅದು ಫಲದ ರೂಪದಲ್ಲಿ ನಮ್ಗೆ ಬರ್ತದ ಹೊರತು ಅದೇನ್ ಬೇರೆ
1: ಹೋಗೋದಿಲ್ಲ.
0: ಆಯ್ತಾ, ನೀನು ಗೊಬ್ಬರ ಹಾಕು, ಕೀಟನಾಶಕ ಹೊಡಿ, ರೋಗನಾಶಕ ಹೊಡಿ, ಕಳೆನಾಶಕ ಹೊಡಿ,
1: ಏನ್ ಹಾಕಿದ್ರು
0: ಏನ್ ಹಾಕಿದ್ರು ಗಿಡ ಹಿರ್ಕತ್ತದೆ. ಅದು
1: ಹಣ್ಣಿನಲ್ಲಿ,
0: ಆಯ್ತಾ, ಕಾಳಿನಲ್ಲಿ, ಸೊಪ್ಪಿನಲ್ಲಿ, ಅದು ಬಂದ್ ಮತ್
1: ನಮ್ ದೇಹಕ್ಕೆ ಸೇರ್ತದೆ.
0: ಆಯ್ತಾ, ಅದಕ್ಕೋಸ್ಕರವ ಭಾರಿಯ ಎಚ್ಚರಿಕೆಯಿಂದವ ಈ ಕೆಲಸವ ನಾವು ಇವತ್ತು
1: ಮಾಡ್ಬೇಕು.
0: ಆಯ್ತಾ, ಹಿಂಗೆ ಬಂದು ಅದು ಮತ್ ನಮ್ಗೆ ಕಂಟಕ. ಅದೆಷ್ಟು ಈಗ ಹೀರ್ಕೊಳ್ಳೋದು ಅಂತಾರೆ, ಎಲ್ಲದನ್ನು ಹೀರ್ಕೊಳಕಿಲ್ಲ. ಈಗ ಊಟ ತಂದಿಟ್ಬಿಟ್ರೆ ನನಗೆ ಎಷ್ಟು ಬೇಕು ಅಷ್ಟೇ ತಾನೆ ಊಟ ಮಾಡೋದು.
1: ಆಯ್ತಾ,
0: ಈಗ ಉಪ್ಪಿನಕಾಯಿ ಮದುವೆಲಿ ಹಾಕ್ಬಿಡ್ತಾರೆ, ಎಷ್ಟೋ ಜನ ತಿನ್ನಕಲ್ಲ. ಉಪ್ಪು ತಂದು ಎಷ್ಟೋ ಜನಕ್ಕೆ ಹಾಕ್ತಾರೆ, ಎಷ್ಟೋ ಜನ ತಿನ್ನಕಲ್ಲ. ಪಾಯಸ ತಿನ್ನೋರು ಕಡಿಮೆ ಆಗೋರು ಈಗ. ಆಯ್ತಾ,
1: ಶುಗರ್ ಪಗಾರ ಅನ್ಕೊಂಡು
0: ಹಂಗಾಗಿ ಈಗ ಉಳಿದಿದ್ದು ಅಲ್ಲೇ ಇರ್ತದೆ, ಅದು ಮಣ್ಣಲ್ಲೇ ಇರ್ತದೆ. ಇದೆಷ್ಟು ಬೇಕೋ ಅಷ್ಟು ಹೀರ್ಕೊಂಡು ನಮ್ಗೆ ಫಲದ ರೂಪದಲ್ಲಿ ಕೊಡ್ತದೆ, ಉಳಿದಿದ್ದು ಅಲ್ಲಿರ್ತದೆ,
1: ಮಣ್ಣೊಳಗೆ ಇರ್ತದೆ.
0: ಮಣ್ಣೊಳಗೆ ಇರ್ತದಲ್ಲ, ಅದು ಮಣ್ಣ ಹಾಳು ಮಾಡ್ತಾ ಇರ್ತದೆ. ಅದಕ್ಕೋಸ್ಕರವ ನಾವು ಬಾರಿ ಜಾಗೃತರಾಗಿ ಈಗ ಈ ತರದ ನೈಸರ್ಗಿಕ ಕೃಷಿ ಮಾಡೋ ಅಂತದ್ದು, ಸಾವಯವ ಕೃಷಿ ಮಾಡೋ ಅಂತದ್ದು. ಇದ್ರ ಜೊತೆಗೆ ಶಂಕರಣ್ಣ, ನೀರಿಗೂ ಒಂದು ಸಂರಕ್ಷಣೆಗೂ ನಾವು ಆದ್ಯತೆ ನೀಡಬೇಕು.
1: ಅಂದ್ರೆ ಮುಖ್ಯವಾಗಿ ಮಳೆ ನೀರಿಗೆ ಅಂತ ಹೇಳ್ತೀವಿ, ಅಥವಾ ನಾವು ಈಗ ಹರಿಯ ನೀರನ್ನ ಉಳಿಸಬೇಕು ಅಥವಾ ಕಡಿಮೆ ಕೊಡಬೇಕು?
0: ಯಾವ್ದಾರು ಆಗ್ಲಿ, ಮಳೆ ನೀರಾದ್ರೆ ಅದನ್ನ ನಾವು ನಮ್ಮ ಜಮೀನಿನಲ್ಲಿ ಹಿಂಗಾಗಿ ಮಾಡ್ಕೋಬೇಕು. ಆಯ್ತಾ, ಒಂದು ಕೃಷಿ ಹೊಂಡ ಪಶು ಹೊಂಡ ಮಾಡ್ಕೊಂಡು ಅಲ್ಲಿ ಇಟ್ಕೊಳ್ಳೋದು, ಅದ್ ಬಳಕೆ ಮಾಡ್ಕೊಳ್ಳೋದು, ಈ ತರದ್ದಾಗಬೇಕು. ಇನ್ನ ನಾಲೆ ನೀರ್ ಐತೆ, ಬೋರ್ವೆಲ್ ಐತೆ, ಕೆರೆಗಳವೆ, ಅಲ್ವೇ ನೀರ್ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೋಬೇಕು. ಕೇತಿ ಬಚಾವೋ ಅಂತ ಹೇಳೋರೆ ಮಣ್ಣು ಚೆನ್ನಾಗಿ ಇಟ್ಕೊತೀನಿ ಅಂತ ಮಣ್ಣು ಇಟ್ಕೊಬಿಟ್ರೆ ನಿನ್ ಕೃಷಿ ಮಾಡಕ್ ನೀರ್ ಬೇಕೇ ಬೇಕು ತಾನೆ. ನೀರ್ ಇಲ್ಲ ಅಂತಂದ್ರೆ ಹೆಂಗ್ ಮಾಡ್ತೀವಿ ಕೃಷಿ?
1: ಆಯ್ತಾ,
0: ಹಂಗಾಗಿ ಆ ನೀರಿನ ಸಂರಕ್ಷಣೆ ಕೂಡ ಇವತ್ತು ಮಾಡ್ಬೇಕು ಅಂತ ಅನ್ಕೊಂಡು ದೊಡ್ಡ ಮಟ್ಟದಲ್ಲಿ ಈಗಾಗಲೇ June 1 ನಾಳೆವರೆಗೂ 15 ಅಭಿಯಾನ ಅಂತ ಮಾಡ್ಬಿಟ್ಟಿದ್ದ.
1: ಈಗಾಗಲೇ ಶುರು ಮಾಡಿ 1 ಶುರು ಮಾಡವ್ರೆ.
0: ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಮ್ ಕೃಷಿ ವಿಜ್ಞಾನ ಕೇಂದ್ರ ಅವರೆಲ್ಲ ಹಳ್ಳಿಗೆಲ್ಲ ಹೋಗಿ ಇದ್ರ ಬಗ್ಗೆ ಜಾಗೃತಿ

0: ಮೂರ್ ಅಂತ ಒಂದು ಕೆಲಸನ
1: ಮಾಡ್ತವ್ರೆ
0: ಮಾಡ್ತವ್ರೆ. ಇದು ಭಾರಿ ಆಗ್ಬೇಕಾದಂತ ಕೆಲಸ ಶಂಕರಣ್ಣ, ಇದು ಆಯ್ತೈತೆ. ಹಂಗಾಗಿ ನೀನ್ ಬರೀ ಜ್ವಾಳದೇ ಇದ್
2: ಮಾಡ್ಕೊಳ್ಳೋಕೆ
0: ಮಾಡಬಾರ್ದು ಅಂತ ಯೋಚನೆ ಮಾಡಬಾರ್ದು. ಬೇರೆದ್ದು ಒಂಚೂರು ಯೋಚನೆ ಮಾಡು
2: ಅಂದ್ರೆ ನೀನ್ ಹೇಳ್ದು ಸಮಗ್ರ ಕೃಷಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ
0: ಚೆನ್ನಾಗಿರ್ತದೆ. ಆಮೇಲೆ ಹಣ ಹೇಳೋನೆ ಅಂತ ಅನ್ಕೊಂಡು ನೀನ್ ಮತ್ ನಾಳಿಕ್ ಹೋಗ್ಬಿಟ್ಟು ತೊಗರಿ ಬೀಜ ತಂದು ಹಾಕೋಬೇಡ. ತೊಗರಿ ಯಾವಾಗ್ಲೂ ಹಂಗೆ ಅಂತ ಅಂತ ಅಂದ್ರೆ ಮೇ ತಿಂಗಳಲ್ಲಿ ಬಿತ್ತನೆ
2: ಹಾಕ್ಬೇಕಾಯ್ತು. ಒಂದ್ ತಿಂಗಳು ಹಿಂದೆ ಹಾಕ್ಬೇಕಿತ್ತು ನಾನು
0: ಹಂಗೆ ಅಂತ ಅಂತ ಅಂದ್ರೆ ಅದು 6 ತಿಂಗಳು 9 ತಿಂಗಳು ಬೆಳೆಯೋದು. ಅದು ಮೊದಲು ಚೆನ್ನಾಗಿ ಬೆಳಿಬೇಕು ಶಂಕರಣ್ಣ. ಚೆನ್ನಾಗಿ ಬೆಳೆದ ಬಣಗೆ ಹೊಂದಿ ಚೆನ್ನಾಗಿ ಬೆಳವಣಿಗೆ ಹೊಂದಿದ್ರೆ ಅದು ಚೆನ್ನಾಗಿ ಕಾಯಿ ಕೊಡ್ತದೆ. ಇಲ್ಲ ಅಂತ ಅಂತ ಅಂದ್ರೆ ಒಂದ್ 4 ಕಾಯಿ 5 ಕಾಯಿ ಹಿಂಗೆ
2: ಕೊಟ್ರ ಬಿದ್ದಂಗ್ ಬರ್ತದೆ.
0: 40 ದಿವಸ ಆದ್ಮೇಲೆ ಕುಡಿ ಚೂಟ್ ಬಿಡ್ಬೇಕದ. ಕುಡಿ ಚೂಟ್ ಬಿಟ್ರ 40 ದಿವಸ ಆದ್ಮೇಲೆ
2: ಚೆನ್ನಾಗಿ ಸಿಟ್ಲು ಹೊಡಿತದೆ.
0: ಚೆನ್ನಾಗಿ ಹೊಡಿತದೆ. ಅವಾಗ ಹೊಡೆದಾಗ ಏನಾಯ್ತದೆ ಅಲ್ಲೆಲ್ಲ ಕಾಯಿ ಶುರು ಮಾಡ್ತದೆ ಬಿಟ್ಕೊಂಡು. ಹಂಗೆ ಈಗ ಸ್ವಲ್ಪ ಮೀರೈತೆ, ಆದ್ರೂ ಕೆಲವು ಇರ್ತವೆ ಅಲ್ಪಾವಧಿ ತಳಿಗಳು ಅಂತೇಳಿ ಇರ್ತವಲ್ಲ, ಅಂತವೇ ಅವರು ಇದ್ದು ತಂದು ಹಾಕೊಂಡು
2: ಕೇಳ್ಕೊಂಡ್ ಪಾಳ್ಕೊಂಡ್ ತರಬೇಕು. ಈಗ
0: ತರಬೇಕು ಮಾಡ್ಕೊಂಡು ಹೋಗ್ಬೇಕು ಶಂಕರಣ್ಣ. ಇದು ಇದು ನಡೀತಾ ಇರೋಂಥದ್ದು
2: ಅಂದ್ರೆ ಇದು ಖೇತಿ ಬಚಾವೋ ಆಂದೋಲನದಲ್ಲಿ ಇಷ್ಟೆಲ್ಲ ವಿಚಾರ ನಾವು ಮಾಡ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಒತ್ತಿ ಒತ್ತಿ ಹೇಳ್ತಾವ್ರ ಅವರು.
0: ಹೌದು
2: ಅಂದ್ರೆ ಮಾಡಿರೋ ತಪ್ಪು ನಮ್ದಿಲ್ಲಿ.
0: ಹೌದು
2: ಮೊದಲದಾಗ ಮಣ್ಣು ಹಾಳು ಮಾಡ್ಕೊಬಿಟ್ವಿ, ಯಥೇಚ್ಛವಾಗಿ ಗೊಬ್ಬರ ಪೊಬ್ಬರ ಬಳಸ್ಬಿಟ್ವಿ, ಒಟ್ಟಾರೆ ಪೋಷಕಾಂಶ ಇಲ್ಲದಂಗ್ ಮಾಡಾಕ್ಬಿಟ್ವಿ. ಹಂಗಾಗಿ ಇದ್ರ ಬಗ್ಗೆ ಅಭಿಯಾನ ಮಾಡಿ ನಮ್ಗೆ ಜಾಗೃತಿ ಮೂಡಿಸ್ತಾವ್ರೆ. ಆಮೇಲೆ ಅಣ್ಣಯ್ಯ ಈಗ ಅದು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಕೃಷಿಕರಿಗಾಗಿ ಸಾಕಷ್ಟು ಯೋಜನೆಗಳನ್ನ ಮಾಡ್ಬಿಟ್ಟವ್ರೆ
0: ಮುಖಂಚಕ್ರಣ
2: ಅಲ್ವಾ. ಈಗ ನೀ ಕಣಂಗೆ ಎಂತೆಂತ ಯೋಜನೆಗಳು ಅಂತಂದ್ರೆ ಈಗ ದುಡ್ಡು ಕೊಡೋದಾಗಿರ್ಬೋದು, ಸಬ್ಸಿಡಿ ಕೊಡೋದಾಗಿರ್ಬೋದು, ಇಂಥ ಸಾಕಷ್ಟು ಯೋಜನೆಗಳು ಮಾಡ್ಬಿಟ್ಟವ್ರೆ. ಈಗಾಗಲೇ ನಮ್ಮ ಸರ್ಕಾರ 12 ವರ್ಷ ಪೂರೈಸಿದ್ರೆ ಈ ಸಂದರ್ಭದಾಗೆ
0: ಮೊನ್ನೆ ರೇಡಿಯೋದಲ್ಲಿ ಬರ್ತಾಯಿತ್ತು 12 ವರ್ಷದಲ್ಲಿ ಏನೇನ್ ಮಾಡೋರೆ ಅಂತ ಅಂತ ಅನ್ಕೊಂಡು ನನಗೆ ಸ್ವಲ್ಪ ಕೃಷಿ ಪಶಿ ಎಲ್ಲವ ಸ್ವಲ್ಪ ಇಂಟ್ರೆಸ್ಟ್ ಅಲ್ಲ ಕೇಳಿಸ್ಕೊತಾ ಇದ್ದೆ ಕಂಚಕ್ರಣ. ಬಾರಿ ಮುಖ್ಯವಾಗಿ ನೋಡು ಸುಮಾರು ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅಂತ ಅಂತ ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳಿ ಮಾಡಿದ್ರು, ಪಿಎಂ ಕಿಸಾನ್ ಅಂತ ಹೇಳಿ ಕರೀತಾರೆ. ವರ್ಷದಲ್ಲಿ 6,000 ರೂಪಾಯಿ ಕೊಡೋದು ಅವ್ರಿಗೆ ಬೇಕಾಗಿರೋ ಅಂತ ಗೊಬ್ಬರ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ಔಷಧಿ ಆಗ್ಬೋದು, ಅವ್ರ ಸಣ್ಣ ಅಂತವಕ್ಕೆ ನೆರವಾಗ್ಲಿ. ಪ್ರತಿಯೊಂದ್ಕೂ ಯಾರ ತಲೋ ಹೋಗ್ಬಿಟ್ಟು ಸಾಲ ಕೊಡಿ ಬಡ್ಡಿ ಕೊಡಿ ಅಂತ ಕೇಳ ತಪ್ಪಲಿ ಅನ್ನೋ ಅಂತ ಉದ್ದೇಶದಿಂದ ಇದು ಬಾರಿ ಒಂಥರ ಜನಪ್ರಿಯವಾದಂತ ಒಂದು ಕಾರ್ಯಕ್ರಮ ಆಯ್ತಾ. ಆಮೇಲೆ ಈ ಬಾರಿ ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಹೇಳಿ ಮಾಡಿದ್ರು. ನಾವು ವಿಮೆ ಎಲ್ಲ ಕಟ್ಟಿವಲ್ಲ ಅದು ಮೊದ್ಲೆಲ್ಲ ಸ್ವಲ್ಪ ಕಷ್ಟ ಆಗಿತ್ತು. ಕಷ್ಟ ಆಗಿತ್ತು ಅಂತ ಸರಿಯಾಗಿ ಬರ್ತಿರ್ಲಿಲ್ಲ, ಬರೀ ದುಡ್ಡು ಕಟ್ ಕಳ್ಕೊಳ್ಳೋದೇ ಆಗೋದು. ಈಗೆಲ್ಲವ ಅದೆಲ್ಲ ಸಿಂಪ್ಲಿಫೈ ಮಾಡಿ ಮಾಡಿ ಮಾಡಿ ಎಲ್ಲರಿಗೂ ಸರಳವಾಗಿ ಈಗ ಒಂದು ತಾಲೂಕಲ್ಲಿ ಮಳೆ ಹೋದ್ರು ಅವ್ರಿಗೆ ಕೊಡ್ಬೇಕು, ಒಂದು ಹೋಬಳಿಗೆ ಹೋದ್ರು ಕೊಡ್ಬೇಕು, ಗ್ರಾಮ ಮಟ್ಟದಲ್ಲಿ ಹೋದ್ರೆ ಕೊಡ್ಬೇಕು ಅನ್ನೋ ತರದಲ್ಲಿ ಇವತ್ತು ಬಾರಿ ಸರಳವಾಗಿ ಮಾಡಿರೋದು. ಬಾರಿ ಮುಖ್ಯವಾಗಿ ಶಂಕರಣ್ಣ ಅದೇ ಮೊನ್ನೆ ರೇಡಿಯೋದಲ್ಲಿ ಬರ್ತಾಯಿತ್ತು ಕೇಳಿಸ್ಕೊಂಡೆ ನಾನು, ಎಂಥದ ಎತ್ತೂರ್ ತ ಒಂದು ಎಫ್ ಪಿ ಓ ಮಾಡಿದ್ರು ನೋಡು, ಎತ್ತೂರು ವೆಸ್ಟರ್ನ್ ಘಾಟ್ಸ್ ಅಂತ ಅಂತ ಅನ್ಕೊಂಡು ಎಫ್ ಪಿ ಓ ಮಾಡಿದ್ರಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ಒಂದು 10,000 ಎಫ್ ಪಿ ಓ ಮಾಡಬೇಕು ಅಂತ ಅಂದ್ರೆ ರೈತರು ಸ್ವಲ್ಪ ಸಂಕಷ್ಟ ಅಲ್ಲ. ಅವ್ರೆ ಅವ್ರಿಗೇನು ಅಂತ ಅಂತ ಅಂದ್ರೆ ಅವ್ರು ಖರೀದಿ ಮಾಡೋ ಅಂತದ್ದಾಗ್ಲಿ ಮಾರೋ ಅಂತದ್ದಾಗ್ಲಿ ಸುಲಭವಾಗಿ ಆಗ್ಬೇಕು ಅನ್ನೋದಕ್ಕೆ ಮಾಡಿದ್ದು. ಸುಲಭವಾಗಿ ಅಂತ ಅಂತ ಅಂದ್ರೆ ಹೆಂಗೆ, ಈಗ ನೀನ್ ಒಬ್ಬನೇ ಹೋಗ್ಬಿಟ್ಟು ಬಿತ್ತನೆ ಬೀಜ ಬೇಕು, ಗೊಬ್ಬರ ಬೇಕು, 1 ಚೀಲ ಕೊಡಿ, 2 ಚೀಲ ಕೊಡಿ ಅಂತ ಅಂತ ಅಂದ್ರೆ ಎಂ ಆರ್ ಪಿ ಎಷ್ಟಿರ್ತದೋ ಅಷ್ಟು ಕೊಡ್ತಾರೆ ಆಯ್ತಾ. ಇಡೀ ಒಂದು ಎಫ್ ಪಿ ಓ ಮಾಡ್ಕೊಂಡು ಊರ್ದವ್ರಿಗೆಲ್ಲ ಎಷ್ಟು ಮೂಟೆ ಬೇಕೋ ಹೋಗ್ತಾ ಅಂದ್ರೆ ನಮ್ ಹೋಲ್ಸೇಲ್ ಅಲ್ಲಿ ಸಿಗ್ತದಲ್ಲ
2: ಅಂದ್ರೆ ಇನ್ನು ಕಡಿಮೆ ಅಂದಾಗ ಸಿಗ್ತದೆ ಅಂತ
0: ಕಡಿಮೆ ಸಿಗ್ತದೆ ಹೋಲ್ಸೇಲ್ ಅಲ್ಲಿ ಸಿಗ್ತದೆ. ಹೋಲ್ಸೇಲ್ ಈಗ ಒಂದು 10% ಅಂತ ಅಂದ್ರು ಎಫ್ ಪಿ ಓರ್ ಬೇಕಾದ್ರೆ ಒಂದು 5% ಇಟ್ಕೊಂಡು 5% ಬಿಟ್ರು
2: ನಮ್ಗೆ ಎಷ್ಟೊಂದು ಉಳಿತು
0: ಸುಮಾರು ದುಡ್ಡು ಉಳಿತು. ಅದೇ ತರದಲ್ಲಿ ನೀನ್ ಏನ್ ಬೆಳಿತೀಯೋ ಅದು ಮಾರಾಟ ಮಾಡುವಾಗ ನೀನ್ ಒಬ್ಬನೇ ಸಂತಲ್ಲಿ ಹೋಗಿ ನಿಂತ್ಕ ಬೇಕ ಬಿಟ್ಟು ಕೇಳ್ತಾರೆ ಆಯ್ತಾ. ಅದನ್ನೇ ತಂದ್ಬಿಟ್ಟು ಎಫ್ ಪಿ ಓಗೆಲ್ಲ ತಂದು ಇಟ್ಕೊಬಿಡೋದು. ಈ ಜ್ವಾಳ ಆಗ್ಬೋದು, ಆಲೂಗಡ್ಡೆ ಆಗ್ಬೋದು, ರಾಗಿ ಆಗ್ಬೋದು, ತಂದಿಟ್ಕೊಂಡು ನಮ್ದು ಇಷ್ಟ ಐತೆ ಕಣಪ್ಪ ಇಷ್ಟು ಟನ್ ಐತೆ ಅಂತ ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾನ ಅವನು ತಗೊಳ್ಳೇಬೇಕು. ನಾವೇನ್ ಫಿಕ್ಸ್ ಮಾಡ್ತೀವೋ ಅದು ತಗೊಳ್ಳೇಬೇಕು ರೇಟ್ ಇಂಥವೆಲ್ಲ ಅನುಕೂಲ ಆಗ್ಲಿ ಅಂತ ಅಂತ ಅಂತ ಅನ್ಕೊಂಡು ಈ ಎಫ್ ಪಿ ಓ ಸುಮಾರು ಒಂದು 10,000 ಮಾಡ್ಬೇಕು ಅಂತೇಳಿ ಗುರಿ ಇಟ್ಕೊಂಡು ಅದಿನ್ನೂ ನಡೀತಾ ಇತ್ತು ಶಂಕರಣ ಆಯ್ತಾ. ಆಮೇಲೆ ನೋಡಿ ಜೇನಿಗೆ ಏನು ಹೊಸಿ ಮಾನ್ಯತೆ ಕೊಟ್ರೆ ಅದಕ್ಕೆ ರಾಷ್ಟ್ರೀಯ ಜೇನು ಸಾಕಾಣಿಕೆ ಮತ್ತು ಜೇನು ಮಿಷನ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ನಾವೆಲ್ಲ ಒಂದು 10 ಪೆಟ್ಟಿಗೆ ತಂದು ಇಟ್ಕೊಳಂಗ ಆಯ್ತು
2: ಆಯ್ತಾ.
0: ನಾನು ಮೊನ್ನೆ ಇದ್ರದ್ದು ಜೇನ್ ಮಾಡಿದೀನಿ ನೇರ್ಲೆಂಡ್ ಇಂದು
2: ಅದಕ್ಕಾಗಿ ನಿಂಗೆ ಕೆಮ್ಮಾಗಿರೋದು
0: ಅದಕ್ಕೆ ಕೆಮ್ಮಾಗಿರೋದು ನನಗೆ ಅದು ಭಾರಿ ಡಿಮ್ಯಾಂಡ್ ಅಂತದಕ್ಕೆ ಭಾರಿ ಡಿಮ್ಯಾಂಡ್ ನೇರ್ಲೆಂಡ್ ಐತಲ್ಲ ಈ ಶುಗರ್ ಇಂಥವ್ರಿಗೆಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ನೋಡು ಈ ನೇರ್ಲೆ ಮರ ಎಲ್ಲಿರ್ತಾವ ಅಲ್ಲಿ ತಗೊಂಡೋಗಿ ಇಟ್ಬಿಟ್ರೆ ಹೂ ಪೆಟ್ಟಿಗೆಯ ಅದ್ ನೇರ್ಲೆ ಹೂವಿಂದು ಜೇನ್ ಮಾಡ್ತದೆ. ನೇರ್ಲೆ ಹೂವಿನ ಜೇನ್ ಮಾಡಿದ್ರೆ ಅದ್ರ ಒಳ್ಳೆ ಅಂಶ ಐತೆ ಅಂತ ಅನ್ಕೊಂಡು ಅದಕ್ಕೆ ಇವತ್ತು ಜಾಸ್ತಿ
2: ಡಿಮ್ಯಾಂಡ್
0: ಹಿಂಗೆ ಜೇನಿಂದು ನಮ್ಗೆ ಭಾರಿ ಇದಾಯ್ತು. ಈ ನಮೋ ಡ್ರೋನ್ ದೀದಿ ಅಂತ ಹೇಳಿ ಮಾಡಿದ್ರು ನೋಡು
2: ಡ್ರೋನ್ ಮುಖಾಂತರ
0: ಹೆಣ್ಮಕ್ಳಿಗೆ

0: ಬಿಟ್ರು ಸುಮಾರ.
1: ಇಂಥವು
0: ಸುಮಾರು
1: ಸಾಕಷ್ಟು ಯೋಜನೆಗಳು
0: ಮೊನ್ನೆ ಬರ್ತಾ ಇದ್ದು. ಆಮೇಲೆ ಈ ನಮ್ಮ ಅದೇ ಸಾಯಿಲ್ ಹೆಲ್ತ್ ಕಾರ್ಡ್ ಅದು ಅವರೇ ಮಾಡಿದ್ದು, ಕಾರ್ಡ್ ಕೊಟ್ಬಿಟ್ರು ಫಸ್ಟ್ ಮಣ್ಣಿಂದು ಪರಿಸ್ಥಿತಿ ಹಿಂಗೈತೆ ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ನಮ್ಮ ಕೆ ವಿ ಕೆ ರಾಜೇಗೌಡರು ಹೇಳ್ತಾ ಇದ್ರು, ಈಗ 1,000 ಒಂದು ವರ್ಷದಲ್ಲಿ ಅವರು ಪರೀಕ್ಷೆ ಮಾಡ್ತಾರಂತೆ ಮಣ್ಣ. 1,000 ಜನದ ಪರೀಕ್ಷೆ ಮಾಡ್ತಾರಂತೆ. ಅದರಲ್ಲಿ 700-800 ಜನ ಶಂಕರಣ ನಾವ್ ಯಾವ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ಬಿಟ್ಟು
1: ಕೇಳ್ಕೊಬತ್ತಾರಂತ.
0: ಅದ ನಿರ್ಧಾರ ಮಾಡಕ್ಕೆ ಅವರು ಪರೀಕ್ಷೆಗೆ ಬರ್ತಾರಂತೆ.
1: ಅಂದ್ರೆ ಬಹಳ ಎಚ್ಚೆತ್ಕೊಂಡವ್ರೆ
0: ಎಚ್ಚೆತ್ಕೊಂಡವ್ರೆ ಅಂತಂದ್ರೆ ಈ ತರದವೆಲ್ಲ ಸುಮಾರು ಇಂಥವು ಪಟ್ಟಿ ದೊಡ್ಡದೈತೆ. ಆ ದೊಡ್ಡ ಪಟ್ಟಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಆಮೇಲೆ ಯಾಂತ್ರೀಕರಣಕ್ಕೆ ಕೃಷಿ ಯಾಂತ್ರೀಕರಣಕ್ಕೆ ಇಂಥವೆಲ್ಲ ಸುಮಾರು ಕಾರ್ಯಕ್ರಮಗಳು 12 ವರ್ಷದಲ್ಲಿ ಭಾರಿ ಕೆಲಸ ಮಾಡುದು ಸದ್ದು ಮಾಡ್ತಾವೆ ಅಂತ ಹೇಳಿ ನನಗೆ ಅನಿಸ್ತದ. ಕಂಚಕರಣ
1: ಇಲ್ಲ ಒಳ್ಳೆ ವಿಚಾರವಾ ಹೇಳ್ದೆ ಅಣ್ಣಯ್ಯ. ಹಸಿ ಬಿಸಿ ಬಿಸಿಯಾಗಿ ಏನಾದ್ರು ಕುಡಿಯಕ್ ಏನಾದ್ರು ತರಿಸ್ತೆ ನೋಡು.
0: ಏನು ಒಳ್ಳೆ ಕಾಪಿ ಮಾಡ್ಸಂತಕ
1: ಹಂಗಂತೀಯ?
0: ಸ್ವಲ್ಪ ಥಂಡಿ ಬೇರೆ ಆಯ್ತಲ್ಲ, ಟೀ ಬಿಟ್ಬಿಟ್ಟಿದ್ದೀನಿ ಈಗ.
1: ಹೌದಾ?
0: ಕಾಪಿ ಬೆಳಗ್ಗೆ ಸಾಯಂಕಾಲ 2 ಸರಿ 2 ಹೊತ್ತು ಕಾಪಿ ಕುಡಿದ್ಬಿಟ್ಟು ಆರಾಮಾಗಿರೋದು.
2: ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ರೈತ ಬಾಂಧವರೇ, ನಾಳೆ ಪ್ರಸಾರವಾಗುವ ಫಲಸಿರಿ ಪ್ರಾಯೋಜಿತ ಸರಣಿಯಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನ ಇರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತು ಹಾಸನದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಜಿಎನ್ ಪವಿತ್ರ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಕೇಳುಗರಿದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ 7:34 ನಿಮಿಷವಾಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ದ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆಯಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ದತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಮ್ಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನು 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರೇಜ್ ಬೊಮ್ಮದೇವರ್ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಆಕಾಶವಾಣಿ ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
4: ಕನ್ನಡ ನಾಡಿನ ಪ್ರಭುತ್ವ ಹಾಗೂ ಪ್ರಭುತ್ವ ನಿಯಂತ್ರಕರ ಚರಿತ್ರೆಗೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ಈ ಚರಿತ್ರೆ ಯಾವ ಪ್ರಜ್ಞಾವಂತ ಪ್ರಜೆಯಲ್ಲಿಯೂ ಸಹ ಪ್ರಶ್ನೆಯನ್ನು ಹುಟ್ಟು ಹಾಕಲಿಲ್ಲ, ಬದಲಿಗೆ ಒಪ್ಪಿಸಿತು, ಆಜ್ಞೆಯನ್ನು ಪಾಲಿಸುವಂತೆ ಮಾಡಿತು. ಹೀಗೆ ಒಪ್ಪಿಸುವ ಹಾಗೂ ಪಾಲಿಸುವ ಪರಂಪರೆ ಹಾಗೂ ಇತಿಹಾಸವನ್ನು ಬದಲಾಯಿಸಿದ ಸಂದರ್ಭವೇ ಕನ್ನಡ ನೆಲದಲ್ಲಿ ಸಂಭವಿಸಿದ 12ನೇ ಶತಮಾನದ ವಚನ ಚಳುವಳಿ. ಈ ವಚನ ಚಳುವಳಿಯ ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲ.
5: Expecting the bowler to shorten her length. However, Rubab did not do that, and in the end, it has been tucked away neatly towards.
4: ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲಘಟ್ಟವೂ ಹೌದು. ಈ ಪ್ರಜ್ಞಾಪೂರ್ವಕ ಕಾಲಘಟ್ಟದ ನಾಯಕನೇ ಬಸವಣ್ಣ. ಬಸವಣ್ಣನಿಗೂ ಪೂರ್ವದ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಧರ್ಮದ ಕಾನೂನುಗಳಿಗೆ ತಲೆಬಾಗಿದ್ದ ಜನರನ್ನು ವಾಸ್ತವದೊಂದಿಗೆ ಮುಖಾಮುಖಿಗೊಳಿಸಿದ್ದೇ ಬಸವಣ್ಣ. ಬಸವಣ್ಣನವರ ಈ ವಾಸ್ತವ ಹಿನ್ನೆಲೆಯ ಪ್ರಯತ್ನ ಭಾರತದ ಚರಿತ್ರೆಯಲ್ಲಿ ಪ್ರಪ್ರಥಮವಾದದ್ದು ಎಂಬುದು ಚಾರಿತ್ರಿಕವಾಗಿ ಸತ್ಯ. ಬಸವಣ್ಣನವರ ವಾಸ್ತವತೆಯ ಪ್ರತಿಪಾದನೆಯಲ್ಲಿ ದೇವರು ದೇವಸ್ಥಾನದಲ್ಲಿ ಇಲ್ಲ, ದೇವರು ಕಲ್ಲಿನ ರೂಪದಲ್ಲಿ ಪೂಜೆಗೆ ಒಳಪಡುವುದಿಲ್ಲ, ಬದಲಿಗೆ ತನ್ನ ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ತನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವುದೇ ಬಸವಣ್ಣನವರ ದೇವರ ಮನುಷ್ಯತ್ವದ ಕಲ್ಪನೆ. ಅಂದರೆ ಮಾನವ ಸಹಜೀವನದ ವಿರೋಧಿ ಹಿನ್ನೆಲೆಯಿಂದ ಸೃಷ್ಟಿ ಮಾಡಿ ಸಮಾಜವನ್ನು ಒಡೆದು ಆಳುವವರ ವಿರುದ್ಧವಾಗಿತ್ತು ಬಸವಣ್ಣನವರ ಹೋರಾಟ ಹಾಗೂ ಸಿದ್ಧಾಂತ. ಈ ಶಿಸ್ತುಬದ್ಧ ಹೋರಾಟ ಹಾಗೂ ಸಿದ್ಧಾಂತವನ್ನು ಬಸವಣ್ಣನವರು ಯಾವುದೇ ಸಂದರ್ಭದಲ್ಲಿಯೂ ಬದಲಾಯಿಸಿಕೊಳ್ಳಲಿಲ್ಲ. ಅದು ಅವರ ಸಾಂಸ್ಕೃತಿಕ ಬದ್ಧತೆಗೆ ಪ್ರಮುಖ ಕಾರಣವಾಗಿತ್ತು. ಭಾರತದಲ್ಲಿ ಸೃಷ್ಟಿಯಾಗಿದ್ದ ಕೆಲವೇ ಕೆಲವು ಜನರ ಸಾಂಪ್ರದಾಯಿಕ ಹಿನ್ನೆಲೆಯ ಧರ್ಮ ತಮ್ಮ ಸ್ವಾರ್ಥಕ್ಕಾಗಿಯೇ ಕಾಯಕ ಜನರನ್ನು ಸೇರಿಸಿಕೊಂಡು ವೃತ್ತಿ ಹಾಗೂ ಜಾತಿಯ ಹಿನ್ನೆಲೆಯಿಂದ ಅವೈಜ್ಞಾನಿಕವಾಗಿ ಏರಿದ್ದ ಕಟ್ಟುಪಾಡುಗಳನ್ನು ಕಾಯಕ ಧರ್ಮ ಪ್ರತಿಸ್ಥಾಪನೆಯ ಮೂಲಕ ಬಸವಣ್ಣನವರು ಮುಕ್ತಿಗೊಳಿಸಿದರು. ಈ ಕಾರ್ಯದಿಂದ ಬಸವಣ್ಣನವರು ಕರ್ನಾಟಕದಲ್ಲಿ ಜನಸಂಸ್ಕೃತಿ ಇತಿಹಾಸದಲ್ಲಿ ಪಡೆದುಕೊಂಡದ್ದು ಅಪಾರ, ಕಳೆದುಕೊಂಡದ್ದು ಏನೂ ಇಲ್ಲ. ಆದರೆ ಬಸವ ತತ್ವ ಸಿದ್ಧಾಂತದ ವಿರೋಧಿಗಳಿಗೆ ಇದು ಅಪಾರವಾಗಿ ಕಳೆದುಕೊಂಡ ಮನೋಭಾವನೆ ಮೂಡಿ ಬಸವ ಹಾಗೂ ಬಸವಾದಿ ತತ್ವ ಸಿದ್ಧಾಂತಗಳನ್ನು ನೆಪಾರ್ಥಕ್ಕೆ ಸರಿಸಿದರು. ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ವಾಸ್ತವವನ್ನು ನಂಬದೆ ಪುರಾಣ ಸೃಷ್ಟಿಕರ್ತ ಧರ್ಮ ಪ್ರತಿಪಾದಕರು ಸೃಷ್ಟಿಸಿದ ಸ್ವರ್ಗ ನರಕಗಳ ಕಲ್ಪನೆ, ಸತ್ತ ನಂತರ ಪುನರ್ಜೀವನದ ಕಲ್ಪನೆ, ದೇವರು ಮತ್ತು ದೇವಸ್ಥಾನದ ಸೇವೆಯಿಂದ ಜೀವನದಲ್ಲಿ ಮುಕ್ತಿ ಪಡೆಯಬಹುದೆಂಬ ಕಲ್ಪನೆ, ಜಾತಿಯನ್ನು ನಿರಾಕರಿಸಿ ಕಾಯಕ ಸಿದ್ಧಾಂತಕ್ಕೆ ಹೆಚ್ಚು ಬೆಲೆ ಕೊಟ್ಟು ದುಡಿಯುವ ಜನರನ್ನೆಲ್ಲ ಸಮಾನವಾಗಿ ಕಂಡ ಕಲ್ಪನೆ, ಸಮಾಜದಲ್ಲಿನ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಡಿ ನಾವೆಲ್ಲರೂ ಮನುಷ್ಯರು, ನಾನು ನಿಮ್ಮವ ನಾನು ನಿಮ್ಮವ ಎಂದು ಹೇಳಿದ ಹಿನ್ನೆಲೆಯಲ್ಲಿ ಕಂಡ ವಸ್ತುನಿಷ್ಠ ಚಿಂತನೆಯ ವಾಸ್ತವತೆ ಬಸವಣ್ಣನವರದಾಗಿತ್ತು. ಈ ವಸ್ತುನಿಷ್ಠ ವಾಸ್ತವತೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ತಮ್ಮ ಸ್ವಾರ್ಥದ ಉಜ್ವಲ ಬದುಕಿಗಾಗಿ ತಮ್ಮನ್ನು ತಾವೇ ಶ್ರೇಷ್ಠರು ಎಂದು ಹೇಳಿಕೊಂಡ ವರ್ಗದವರಿಗೆ ಬಸವಣ್ಣನವರ ಈ ಚಿಂತನೆ ಮತ್ತು ಹೋರಾಟ

0: ಅಪತ್ಯವಾಯಿತು. ಅದಕ್ಕಾಗಿ ಬಸವಣ್ಣನವರ ಈ ವಾಸ್ತವ ಚಿಂತನೆಯ ಅಕ್ಷರದ ಹೋರಾಟಕ್ಕೆ ಅವೈಜ್ಞಾನಿಕ ಹಿನ್ನೆಲೆಯ ಪುರಾಣದ ಬಣ್ಣ ಬಣ್ಣದ ನಿರಕ್ಷರ ಹೋರಾಟದ ನಿಜಾರ್ಥದಲ್ಲಿ ಸಂಹಾರವನ್ನೇ ಮಾಡಿತು. ಭಾರತದ ನೆಲದ ಒಡಲಾಳದ ಜನಮುಖಿ ಚಿಂತನೆಯನ್ನು ಕಾಯಕ ಸಿದ್ಧಾಂತದ ಮೂಲಕ ಸಮಾಜದ ಹಿನ್ನೆಲೆಯಲ್ಲಿ ಪ್ರತಿಪಾದನೆ ಮಾಡಿದವರು ಗೌತಮ ಬುದ್ಧರು. ಗೌತಮ ಬುದ್ಧರು ಮಹಿಳಾ ಸಮಾಜಕ್ಕೆ ಪುರುಷರಷ್ಟೇ ಸಮಾನ ಹಕ್ಕು ಬಾಧ್ಯತೆಯನ್ನು ನೀಡಬೇಕೆಂದು ತಮ್ಮ ಉಪದೇಶದಲ್ಲಿ ಹೇಳಿದರು. ಇದರ ಆಧಾರದ ಮೇಲೆಯೇ ಭಾರತದ ನೆಲದಲ್ಲಿ ಅವರ ಅನುಯಾಯಿಗಳು ಸ್ಥಾಪಿಸಿದ್ದೇ ಬೌದ್ಧ ಧರ್ಮ. ಬುದ್ಧನ ತತ್ವಗಳನ್ನೇ ತನ್ನ ಸಿದ್ಧಾಂತಗಳೆಂದು ಬಸವಣ್ಣನ ಆದರ್ಶಗಳಾಗಿದ್ದವು. ಹಾಗೂ ಬಸವಾದಿ ಶರಣ ಶರಣೆಯರು ಪ್ರತಿಪಾದನೆ ಮಾಡಿದ ಕಾಯಕ ಸಿದ್ಧಾಂತದ ತತ್ವಗಳೇ ಅವರ ನಂತರ ದಯವೇ ಧರ್ಮದ ಮೂಲವೇಯ ಎಂಬ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮವಾಗಿ ಅವರ ಅನುಯಾಯಿಗಳಿಂದ ಸ್ಥಾಪನೆಗೊಂಡಿತು. ಈ ಇಬ್ಬರು ಜನಮುಖಿ ಚಿಂತಕರ ವಾರಸುದಾರರೇ ಇಂದು ಬುದ್ಧ ಬಸವರ ಆಶಯದಂತೆ ನಿರ್ಮಾಣ ಮಾಡಿದ ಭಾರತದ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮ ಸಂಸ್ಕೃತಿ ಪ್ರತಿಪಾದನೆ ಮಾಡಿದ ಭಾರತದ ಸರ್ವಶ್ರೇಷ್ಠ ಬುದ್ಧ ಬಸವ ಅಂಬೇಡ್ಕರ್ ಅವರು ಭಾರತ ದೇಶದ ಯುಗ ಪುರುಷರೇ ಆಗಿದ್ದಾರೆ. 12ನೇ ಶತಮಾನದಲ್ಲಿ ಸಂಪ್ರದಾಯವಾದಿಗಳ ವಿರುದ್ಧ ನಡೆದ ಬಸವಣ್ಣನ ನೇತೃತ್ವದ ಕಾಯಕ ಹಾಗೂ ಕಾಯಕ ಆಧಾರದ ಮೇಲಿನ ದಾಸೋಹದ ವೈಜ್ಞಾನಿಕ ಚಳುವಳಿಗೆ ಇಂದಿಗೆ 900 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಈ ಇತಿಹಾಸವನ್ನು ಇಂದು ಬಸವ ತತ್ವ ಅನುಯಾಯಿಗಳು ಅಂತರಾಳದಿಂದ ಬೌದ್ಧಿಕವಾಗಿ ಅರ್ಥೈಸಿಕೊಳ್ಳಬೇಕಾಗಿದೆ. ಬಸವಣ್ಣನವರಿಗೆ ತಮ್ಮ ತತ್ವ ಸಿದ್ಧಾಂತದ ಅಚಲವಾದ ದಾರಿಯ ಗೋಚರವಿತ್ತು. ಆದರೆ ಇಂದು ಬಸವ ಹಾಗೂ ಬಸವಾದಿ ಶರಣೆಯರು ತೋರಿಸಿದ ಮನುಷ್ಯ ಸಹಜೀವನದ ದಾರಿಯ ಪರಿಜ್ಞಾನವೇ ಇಲ್ಲದಿರುವುದು ದುರಂತವಾಗಿದೆ. ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಹೌದು, ಬಸವಣ್ಣನವರು ಕನ್ನಡ ನಾಡಿನ ನಿಜ ಸಾಂಸ್ಕೃತಿಕ ನಾಯಕರು. ಏಕೆಂದರೆ ಬಸವ ಪೂರ್ವದಲ್ಲಿ ಕನ್ನಡ ನೆಲದಲ್ಲಿ ಮನೆ ಮಾಡಿದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಜನಜೀವನದ ವಾಸ್ತವದ ಬದುಕನ್ನು ಅನಾವರಣಗೊಳಿಸಿದ ಪ್ರಪ್ರಥಮ ಸಮಾಜಮುಖಿ ಚಿಂತಕ ಬಸವಣ್ಣ. ಅದಕ್ಕಾಗಿ ಬಸವಣ್ಣ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಮನುಷ್ಯ ಮನುಷ್ಯರಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ ಜನರಿಗೆ ಶ್ರಮ ಹಾಗೂ ಸಮ ಸಿದ್ಧಾಂತದ ಕಾಯಕದ ಪ್ರತಿಪಾದನೆಯ ವಾಸ್ತವದ ಮೂಲಕ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಕ್ಕಾಗಿ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಪ್ರಭುತ್ವ ಹಾಗೂ ಪ್ರಭುತ್ವವನ್ನು ನಿಯಂತ್ರಣ ಮಾಡುತ್ತಿದ್ದ ಸಂವಿಧಾನವನ್ನು ನಿರಾಕರಿಸಿ ಪ್ರಭುತ್ವವನ್ನು ಜನಕೇಂದ್ರಿತ ಹಿನ್ನೆಲೆಯಿಂದ ಆಳ್ವಿಕೆ ಮಾಡುವ ಪ್ರಜ್ಞೆಯನ್ನು ಉಂಟು ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಸಾಂಸ್ಕೃತಿಕ ನಾಯಕರು. ನಾನು ಊರಿನ ವಾಸಿ, ಅದಕ್ಕಾಗಿ ನಾನು ಶ್ರೇಷ್ಠವಾದವನು. ನನ್ನ ದೇವರು ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ, ನಾನು ನೆಲೆಸಿರುವ ಪ್ರದೇಶ ಶ್ರೇಷ್ಠ, ನನ್ನ ಭಾಷೆ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ ಎಂದು ಸೃಷ್ಟಿ ಮಾಡಿದ ಮಾನವ ವಿರೋಧಿ ನೀತಿಯ ವಿರುದ್ಧ ನಾನು ನಿಮ್ಮ ಮನೆಯ ಮಗ, ಮಾಧವರ ಚೆನ್ನೈನ ಮನೆ ಮಗ, ಡೋಹರ ಕಕ್ಕಯ್ಯನ ಬೊಪ್ಪನ ಮಗ, ನಾವೆಲ್ಲರೂ ಒಂದೇ ಮನುಷ್ಯರು ಎಂಬ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಪ್ರಪ್ರಥಮ ಸಮಸಂಸ್ಕೃತಿ ಪ್ರತಿಪಾದನೆಯ ಸಾಂಸ್ಕೃತಿಕ ನಾಯಕ. ಕನ್ನಡದ ಪ್ರಥಮ ಶಾಸನ ಕದಂಬರ ಕಾಲದ ಅಲ್ಮಿಡಿ ಶಾಸನ. ಈ ಶಾಸನದ ಭಾವಾರ್ಥ ಸಂಸ್ಕೃತ, ಆದರೆ ಅಕ್ಷರಗಳು ಕನ್ನಡ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಸಂಸ್ಕೃತ, ಅದರ ಭಾವಾರ್ಥ ಕನ್ನಡ. ಹೀಗೆ ಪ್ರಭುತ್ವವನ್ನು ಸಂಸ್ಕೃತ ತನ್ನ ಇಕ್ಕಳೆಯಲ್ಲಿ ಸಿಕ್ಕಿಸಿಕೊಂಡಿದ್ದಾಗ ಕನ್ನಡ ನೆಲದಲ್ಲಿ ಕನ್ನಡತನವನ್ನು ಪ್ರತಿಪಾದನೆ ಮಾಡಿದ ಬಸವಣ್ಣ ಕನ್ನಡಿಗರ ಸಾಂಸ್ಕೃತಿಕ ನಾಯಕ. ನಿಜವಾದ ಕನ್ನಡ ನಾಡಿನ ಶಾಸ್ತ್ರೀಯತೆ ಕನ್ನಡತನದಿಂದ ಆರಂಭವಾದದ್ದೇ ಬಸವಣ್ಣನ ಕಾಲದಲ್ಲಿ ಎಂಬುದು ಸತ್ಯ. ಈ ಹಂತದಲ್ಲಿ ಬಸವಣ್ಣ ಹಾಗೂ ಅವರ ಸಮಕಾಲೀನ ಎಲ್ಲ ವಚನಕಾರರು ಸಹ ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಬಸವಣ್ಣ ಹಾಗೂ ಬಸವಾದಿ ಶರಣ ಶರಣೆಯರು ಬರೆದ ನೆಲಮೂಲ ಚಿಂತನೆಯ ವಚನಗಳೇ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕದ ಅಸ್ಮಿತೆಗಳು. ಈ ಅಸ್ಮಿತೆಯನ್ನು ಸೃಷ್ಟಿ ಮಾಡಿದ ನಾಯಕರಾಗಿದ್ದ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ವಿಶಾಲವಾದ ಧರ್ಮದ ಸಾರವನ್ನು ಜಾತಿಯ ಹಿನ್ನೆಲೆಯಿಂದ ಸಂಕುಚಿತಗೊಳಿಸಿದ ಸಂಪ್ರದಾಯವಾದಿಗಳ ವಿರುದ್ಧ ದಯವೇ ಧರ್ಮದ ಮೂಲವೇಯ ಎಂದು ಹೇಳಿ ಆ ಧರ್ಮದ ಆಧಾರದಲ್ಲಿ ಜನರನ್ನು ಕಂಡು ಹೆಣ್ಣು ಗಂಡನ್ನು ಮದುವೆ ಮಾಡಿಸಲು ಮುಂದಾದ ನಾಯಕನೇ ಬಸವಣ್ಣ. ಈ ಮಹತ್ ಕಾರ್ಯವನ್ನು ಕೈಗೊಂಡ ಬಸವಣ್ಣ ಕನ್ನಡ ನಾಡಿನ ನಿಜವಾದ ಜನಸಂಸ್ಕೃತಿಯ ಸಾಂಸ್ಕೃತಿಕ ನಾಯಕ. ದುಡಿಸಿಕೊಂಡು ಹೊಟ್ಟೆ ತುಂಬ ಉಂಡವರ ವಿರುದ್ಧ ದಿನವಿಡೀ ದುಡಿದು ಒಂದು ಇಡೀ ಅನ್ನವನ್ನು ತಿನ್ನಲಾಗದ ಜನರ ಪರವಾಗಿ ಪ್ರಜ್ಞಾಪೂರ್ವಕವಾಗಿ ಹೋರಾಡಿದ ಕಾಯಕ ಸಿದ್ಧಾಂತದ ಪ್ರತಿಪಾದಕ ಬಸವಣ್ಣ ನಿಜವಾಗಲೂ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಬುದ್ಧನ ತತ್ವ ಪ್ರತಿಪಾದನೆಗಳಾದ ಸಾಮ್ರಾಟ ಅಶೋಕ ಆಳ್ವಿಕೆ ಮಾಡಿದ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ತತ್ವ ಸಿದ್ಧಾಂತದಂತೆ ಕನ್ನಡ ನೆಲದಲ್ಲಿ ನಾನು ದುಡಿಯಬೇಕು, ನಾವು ಉಣ್ಣಬೇಕು ಎನ್ನುವ ಕಾಯಕ ಸಿದ್ಧಾಂತದ ದಾಸೋಹವನ್ನು ಪರಿಚಯಿಸಿದ ಬಸವಣ್ಣ ಕನ್ನಡ ನೆಲದ ನಿಜವಾದ ಸಾಂಸ್ಕೃತಿಕ ನಾಯಕ. ಇಂತಹ ಸಾಂಸ್ಕೃತಿಕ ನಾಯಕರ ಜನ್ಮ ದಿನಾಚರಣೆ ಇಂದು. ಕನ್ನಡ ನಾಡಿನ ಸಮಸ್ತ ಬಸವ ತತ್ವ ಅನುಯಾಯಿಗಳಿಗೆ ಹಾಗೂ ಬಸವ ತತ್ವ ಸಿದ್ಧಾಂತದಂತೆ ಜೀವನವನ್ನು ರೂಪಿಸಿಕೊಂಡಿರುವ ಎಲ್ಲ ಜನವರ್ಗದವರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಕಡೆಯದಾಗಿ, ಬುದ್ಧನ ಆದರ್ಶಗಳು ಅಶೋಕ ಸಾಮ್ರಾಟನ ಆಳ್ವಿಕೆಯ ಸಂವಿಧಾನವಾದರೆ, ಬಸವನ ಆದರ್ಶಗಳು ಇಂದು ಅಂಬೇಡ್ಕರ್ ಅವರು ಬರೆದು ಅಖಂಡ ಭಾರತವನ್ನು ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ಆಳ್ವಿಕೆ ಮಾಡಲು ಅರ್ಪಿಸಿರುವ ಸಂವಿಧಾನದ ಆಶಯಗಳು ಆಗಿವೆ. ಪ್ರಜಾಪ್ರಭುತ್ವ ಭಾರತದ ಸಂವಿಧಾನದ ಆಶಯವೇ ಅಂದು ಬಸವಣ್ಣ ಪ್ರತಿಪಾದನೆ ಮಾಡಿದ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಮೂಲಕ ಮರುಜನ್ಮ ಪಡೆದಿವೆ. ಇದೇ ನಿಜವಾದ ವಾಸ್ತವ ಭಾರತದ ಸಂವಿಧಾನ, ಇದೇ ಬಸವಣ್ಣ ರೂಪಿಸಿದ ಭಾರತ. ಇಂತಹ ಮಹಾನ್ ಚಿಂತಕ ಬಸವಣ್ಣನವರಿಗೆ ಗೌರವಪೂರ್ವಕವಾಗಿ ಕನ್ನಡದ ವಂದನೆಗಳು.
1: ಇದುವರೆಗೆ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದೆಲ್ಲ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕನ್ನಡ ಚಿತ್ರ ಗೀತೆಗಳು. ಮೊದಲಿಗೆ ಮಹಾಕ್ಷತ್ರಿಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತೆಯನ್ನು ಬರೆದು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ.

ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಚಿತ್ರಗೀತೆಗಳು ಪ್ರಸಾರವಾದವು. ಇದೀಗ ಸಮಯ 8:10 ಆಗ್ತಾ ಇವೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಸಮಯ 8:10. ಇನ್ನು ಮುಂದೆ 12 ವರ್ಷಗಳು ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ.

0: ಇದೀಗ ಕೇಳಿ ನಾಟಕ ಮತ್ತೆ ಮಕ್ಕಳಂತಾಗಿ ಬಿಡೋಣ.
1: ನಾಟಕ ಮತ್ತೆ ಮಕ್ಕಳಂತಾಗಿ ಬಿಡೋಣ. ಹಿಂದಿ ಮೂಲ ಲೇಖಕರು ಕ್ಷಮಾ ಶರ್ಮಾ. ಕನ್ನಡ ಅನುವಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಮತ್ತೆ ಮಕ್ಕಳಂತಾಗಿ ಬಿಡೋಣ.
2: ಇವತ್ತು ಎಷ್ಟೊಂದು ಮಳೆ ಆಯಿತು, ಹವಾಗುಣ ಹಿತವಾಗಿದೆ. ಇಂಥ ಸಮಯದಲ್ಲಿ ಚಹಾ ಕುಡಿಯೋದು ಅಂದ್ರೆ ಒಳ್ಳೆಯ ಅನುಭವ. ಎಷ್ಟೊಂದು ಸೆಖೆ ಇತ್ತು ಅಂದ್ರೆ.
3: ಹೌದು ನೋಡಿ, ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ. ಟಿವಿಲ್ ನೋಡಿದಾಗ ಯಮುನಾ ನದಿ ತುಂಬಾ ಜೋರಾಗಿ ಹರಿತಾ ಇತ್ತು. ಉತ್ತರಾಖಂಡದಲ್ಲಿ ಮಳೆಯಿಂದ ಅದೆಷ್ಟು ಅನಾಹುತ ಆಗ್ಬಿಟ್ಟಿದೆ ರೀ.
2: ಹೌದು ಮೀನು, ಮಳೆ ಬರದೆ ಹೋದ್ರೆ ಶಖೆ ಶಖೆ ಅಂತ ಜನ ಕೂಗ್ಕೊಳ್ತಾರೆ. ಅದೇ ಮಳೆ ವಿಪರೀತ ಆಯಿತು ಅಂದ್ರೆ ಪ್ರವಾಹ ಬಂದು ಜನಗಳು ನೀರು ಪಾಲಾಗ್ತಾರೆ, ಮನೆಗಳು ಕೊಚ್ಚಿ ಹೋಗ್ತವೆ.
3: ಅದು ಏನು ಬದುಕು ಏನು ಸಾವು. ಒಳ್ಳೆ ವಯಸ್ಸಿನಲ್ಲಿದ್ದಾಗ ಅದೆಷ್ಟು ಚೆನ್ನಾಗಿರುತ್ತೆ. ಶಕ್ತಿ ಸಾಕಷ್ಟು ಇದೆ ಅಂದ್ರೆ ಎಲ್ಲವೂ ಸೊಗಸಾಗಿರುತ್ತೆ. ಆದರೆ ಆಮೇಲೆ ಎಲ್ಲವೂ ಬದಲಾಗಿ ಹೋಗುತ್ತೆ. ಮಕ್ಕಳು ಬದಲಾಗಿ ಹೋಗ್ತಾರೆ.
2: ಇದರಲ್ಲಿ ಮಕ್ಕಳದೇನು ತಪ್ಪು? ಬದಲಾವಣೆ ಆಗದಿದ್ರೆ ಮುಂದೆ ಅವರು ಬದುಕು ಸಾಗಿಸೋದಾದ್ರೂ ಹೇಗೆ? ಕಾಲದ ಜೊತೆ ಬದಲಾಗ್ತಾ ಹೋಗಬೇಕು ಅಂತ ನಾವೇ ತಾನೇ ಅವ್ರಿಗೆ ಕಲ್ಸಿರೋದು.
3: ಹಾಗಂದು ಮಾತ್ರಕ್ಕೆ ಅಪ್ಪ ಅಮ್ಮನಿಂದಲೂ ಇಷ್ಟೊಂದು ದೂರ ಇದ್ದು ಬಿಡೋದಾ? ಅಪ್ಪ ಅಮ್ಮಂದ್ರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಮಕ್ಕಳ ಯೋಗಕ್ಷೇಮದ ಕಡೆ ನೋಡದೆ ತಮ್ಮ ಸುಖ ಸೌಕರ್ಯ ಮೋಜು ಮಸ್ತಿ ಅಂತ ನೋಡ್ತಾ ಇದ್ದು ಬಿಟ್ರೆ ಇವ್ರ ಗತಿ ಏನಾಗ್ತಾ ಇತ್ತು?
2: ಆ ಮಾತು ಬಿಡು, ಮಕ್ಕಳೇನಾದ್ರೂ ಹೀಗ್ ಸಾಕಿ ಹಾಗ್ ಸಾಕಿ ಅಂತ ನಮ್ಗೇನಾದ್ರೂ ಹೇಳಿದ್ರ? ಇದು ಅಪ್ಪ ಅಮ್ಮಂದ್ರ ಕರ್ತವ್ಯ ಅಷ್ಟೇ. ಮಕ್ಕಳು ಅಂದ ಮೇಲೆ ಅವ್ರ ಯೋಗಕ್ಷೇಮ ನಾವು ನೋಡ್ಲೇಬೇಕಲ್ಲ.
3: ಹಾಗಾದ್ರೆ ಕರ್ತವ್ಯ ಎಲ್ಲ ಅಪ್ಪ ಅಮ್ಮಂದ್ರದ್ ಮಾತ್ರನೇನಾ? ಮಕ್ಕಳದೇನು ಇರೋದೇ ಇಲ್ವಾ? ಅಪ್ಪ ಅಮ್ಮಂದ್ರು ತಮ್ಮ ಇಡೀ ಬದುಕನ್ನ ಮಕ್ಕಳಿಗೆ ಅಂತ ಸವಿಸ್ತಾರೆ. ತಮ್ಮ ಬದುಕಿನ ಇಡೀ ದುಡಿಮೆನ ಮಕ್ಕಳಿಗೆ ಅಂತಾನೆ ಖರ್ಚು ಮಾಡಿಬಿಡ್ತಾರೆ. ಅವ್ರ ಎಲ್ಲ ರಿಸೋರ್ಸಸ್ಸು ಮಕ್ಕಳಿಗೆ ಅಂತಾನೆ ಹೋಗುತ್ತೆ. ಕೊನೆಗೆ ಉಳಿಯೋದು ಒಂಟಿತನ ಮಾತ್ರ. ನನಗನ್ಸುತ್ತೆ ಇವತ್ತು ಎಲ್ಲರೂ ಒಂಟಿಯಾಗಿ ಹೋಗ್ತಾ ಇದ್ದಾರೆ ಅಂತ.
2: ಯಾತಕ್ಕೆ ಚಿಂತೆ ಮಾಡ್ತೀನಿ ಮೀನಾ? ನಾನು ನೋಡ್ತಾ ಇದ್ದೀನಿ, ಕೆಲವು ದಿನಗಳಿಂದ ನೀನು ನಗುವುದನ್ನೇ ಮರೆತು ಬಿಟ್ಟಿದ್ದೀಯ. ಮಕ್ಕಳು ತಮ್ಮ ತಮ್ಮ ಹೆಂಡತಿ ಮಕ್ಕಳ ಜೊತೆ ಆರಾಮವಾಗಿದ್ದಾರೆ, ಅಷ್ಟು ಸಾಲದೆ ನಮಗೆ.
3: ಹೌದು ಹೌದು, ನೆನ್ನೆ ಮೊನ್ನೆವರೆಗೆ ಅವ್ರ ಪಾಲಿಗೆ ಸಂಸಾರ ಅಂದ್ರೆ ನಾವೆಲ್ಲ ಸೇರ್ಕೊಂಡಿದ್ವು. ಇವತ್ತು ನೋಡಿದ್ರೆ ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು. ಅವ್ರು ಆರಾಮವಾಗಿದ್ದಾರೆ, ನಾವು ಇಲ್ಲಿ ಅವ್ರಿಗೋಸ್ಕರ ಒದ್ದಾಡ್ತಾ ಇದ್ದೀವಿ.
2: ಅಂದಹಾಗೆ ಮೀನು, ನನಗನ್ಸುತ್ತೆ ನೀನು ಜೀವನದಲ್ಲಿ ಎಲ್ಲ ಪರೀಕ್ಷೆಯಲ್ಲೂ ಪಾಸಾಗಿ ಮುಂದೆ ಬರ್ತಾ ಇದೀಯ. ನಿನ್ನ ತರಹ ಪರಿಶ್ರಮ ಪಡೋಳು, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋಳು ಸಿಗೋದು ಬಹಳ ಅಪರೂಪ. ನಿನ್ನಂಥವಳು ಯಾವಾಗಲೂ ಫೇಲ್ ಆಗಲ್ಲ.
3: ನೀವೇ ಹೇಳಬೇಕು ಇದನ್ನ. ನಾನು ಈಗ ನೀವು ಹೇಳೋ ಅಂಥ ಯಾವುದೇ ಪರೀಕ್ಷೆ ತಗೊಳ್ಳೋದಕ್ಕೂ ಸಿದ್ಧ ಇಲ್ಲ. ಮೈಮೂಳೆನಲ್ಲಿ ಶಕ್ತಿನೇ ಇಲ್ಲ, ಕೈ ಕಾಲುಗಳೆಲ್ಲ ನಡುಗ್ತವೆ. ನಾನು ಎಲ್ಲಿವರೆಗೂ ಓಡೋದಕ್ಕೆ ಸಾಧ್ಯ ಹೇಳಿ? ಇಷ್ಟರ ಮೇಲೆ ಮಕ್ಕಳು ಕೇಳ್ತಾರೆ, ನಾವೇನು ನಿಂಗೆ ಯಾವಾಗಲೂ ಪೊರ್ಕೆ ಹಿಡ್ಕೊಂಡು ಕಸ ಹೊಡೆಯೋದಕ್ಕೆ ಹೇಳಿದ್ವಾ ಅಂತ. ಕೆಲಸದವ್ರು ಯಾಕಿರಬೇಕು ಹೇಳು ಅಂತ ಕೇಳ್ತಾರೆ.
2: ಹೋಗ್ಲಿ ಬಿಡು, ಯಾರೋ ಯಾವಾಗಲೋ ಏನೋ ಅಂದ್ರು ಅಂದ್ರೆ ಈಗ ಯಾಕೆ ಆ ಮಾತುಗಳೆಲ್ಲ?
3: ಅದ್ಯಾಕೆ ನೀವು ಯಾವಾಗಲೂ ಮಕ್ಕಳ ಪರವಾಗಿ ಮಾತಾಡ್ತೀರಿ ಅಂತ ಗೊತ್ತಾಗಲ್ಲಪ್ಪ ನನಗೆ. ನನ್ನ ಮನಸ್ಸಿನಲ್ಲಿ ಏನೇನು ಯೋಚನೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತೇನು? ನಮ್ಮ ಮಗನಿಗೆ ಹೆಂಡತಿ ಮನೆಯವ್ರ ಜೊತೆಯಲ್ಲಿ ಮಾತಾಡೋದಕ್ಕೆ, ಅವ್ರಗಳನ್ನ ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪುರುಸೊತ್ತಿರುತ್ತೆ. ಗಂಡ ಹೆಂಡತಿ ಎಲ್ಲಿ ಬೇಕಾದರೂ ಓಡಾಡ್ತಾರೆ, ಫೇಸ್ಬುಕ್ನಲ್ಲಿ ಎಷ್ಟು ಹೊತ್ತು ಬೇಕಾದರೂ ಕಾಲ ಕಳೀತಾರೆ, ಅದಕ್ಕೆಲ್ಲ ಪುರುಸೊತ್ತಿದೆ. ಟ್ವಿಟ್ಟರ್ ಮೇಲೆ ಕೂತ್ಕೊಂಡು ಅಪ್ಡೇಟ್ ಮಾಡೋದಕ್ಕೆ ಬೇಕಾದಷ್ಟು ಸಮಯ ಇದೆ ಅವರಿಗೆ. ನಮ್ಮ ಜೊತೆ ಮಾತಾಡಬೇಕು ಅಂದರೆ ಮಾತ್ರ ಸ್ವಲ್ಪನೂ ಪುರ್ಸೋತಿರೋದಿಲ್ಲ. ಕಡೆ ಪಕ್ಷ ನಮ್ಮ ಪಾಲಿಗೆ ಒಂದು ಫೋನ್ ಆದರೂ ಮಾಡಬೇಡವೆ. ನಾನು ಯಾವಾಗಲೂ ಯಾರ ಜೊತೆನೂ ಗಟ್ಟಿಯಾಗಿ ಕೂಡ ಮಾತಾಡ್ದೋಳಲ್ಲ. ಮಗ ಸೊಸೆ ಅಂತ ಯಾವತ್ತೂ ಅವ್ರನ್ನ ಒಂದು ಕಾಸು ಕೇಳಿಲ್ಲ. ಸೊಸೆನ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತೀನಿ. ಇಷ್ಟಾದರೂ ಸೊಸೆ ಹೇಳ್ತಾಳೆ, ಅತ್ತೆ ನೀವು ಒಳ್ಳೆ ಪರ್ಫಾರ್ಮರ್ ಅಂತ. ನಾನು ಪ್ರೀತಿಯಿಂದ ನಡ್ಕೊಳ್ಳೋದು ನನ್ನ ಪರ್ಫಾರ್ಮೆನ್ಸ್ ಅಂತೆ, ನಾನು ನಾಟಕ ಮಾಡ್ತೀನಂತೆ.
2: ಅರೆ ಮೀನು, ನೀನು ನನ್ನ ಮಾತನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡೆ ಅಂತ ಅನ್ಸುತ್ತೆ ನನಗೆ. ಮಕ್ಕಳು ನಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅಂತ ನಂಗೇನು ಬೇಜಾರಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಆದರೆ ನಾವೇನು ಮಾಡೋದಕ್ಕಾಗತ್ತೆ? ಮಕ್ಕಳಿಗೆ ಶಾಪ ಕೊಡೋದಕ್ಕೆ ಸಾಧ್ಯನಾ?
3: ಶಾಪ ಏನು ಕೊಡೋದು, ನನಗೆ ಉಸಿರು ಕಟ್ಟದ ಹಾಗೆ ಆಗ್ತಾ ಇದೆ. ಇವ್ರಿಗೂ ಮಕ್ಕಳು ದೊಡ್ಡವರಾಗಬೇಕು, ಆಗ ಗೊತ್ತಾಗುತ್ತೆ ನಮ್ಮ ತಾಪತ್ರಯ ಏನು ಅಂತ.
2: ಸರಿ ಸರಿ, ಆ ಮಾತು ಬಿಡು ನಡಿ. ಹಾಗೆ ಉದ್ದಕ್ಕೆ ಮಾರ್ಕೆಟಿಗೆ ಹೋಗಿ ಬರೋಣ. ಅವತ್ತು ಚಪ್ಪಲಿ ತಗೋಬೇಕು ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ತಗೊಳ್ಳುವೆ ಅಂತೆ.
3: ಇವತ್ತು ಬೇಡ, ರಸ್ತೆಯಲ್ಲಿ ತುಂಬಾ ನೀರು ನಿಂತಿದೆ, ಕೆಸರು ಬೇರೆ.
2: ಸರಿ ಹಾಗಾದ್ರೆ ಅದು ಬೇಡ ಬಿಡು, ನಾನು ನಿನಗೋಸ್ಕರ ಯಾವ್ದಾದ್ರು ರೊಮ್ಯಾಂಟಿಕ್ ಹಾಡು ಹೇಳ್ತೀನಿ. ಏ ಮೇರೆ ಜೊಹರ್ ಜಬಿ ತುಜೆ ಮಾಲೂಮ್ ನಹಿ ತು ಅಭಿ ತಕ ಹಸಿ ಔರ್ ಮೈ ಜವಾನ್ ತುಜ್ ಪೆ ಕುರ್ಬಾನ್ ಮೇರಿ ಜಾನ್ ಮೇರಿ.
3: ಸೊಗಸಾಗಿರುತ್ತೆ. ರಸ್ತೆಲಿ ಹೋಗೋರೆಲ್ಲ ಈ ಮುದ್ಕಪ್ಪಂಗೆ ಏನು ದಿಲ್ಲಗಿ ಬಂದ್ಬಿಟ್ಟಿದೆ ಅಂತ ತಮಾಷೆ ಮಾಡ್ತಾರೆ ಅಷ್ಟೇ.
2: ಹಾಗಾದ್ರೆ ವಯಸ್ಸಾದ ಮೇಲೆ ಮನುಷ್ಯ ರೊಮ್ಯಾಂಟಿಕ್ ಆಗಿ ಇರಲೇಬಾರದು ಅಂತ ಹೇಳ್ತೀಯಾ? ರೊಮ್ಯಾಂಟಿಕ್ ಆಗಿರೋದಕ್ಕೆ ವಯಸ್ಸಿನ ಮಿತಿ ಅಂತ ಇರೋದಿಲ್ಲ, ತಿಳ್ಕೋ. ಹಾಗೆ ನೋಡಿದ್ರೆ ಈಗಲೂ ನೀನ್ ನನ್ನ ಗರ್ಲ್ ಫ್ರೆಂಡೆ
3: ಬಿಡ್ರಿ.
2: 40 ವರ್ಷ ಹಿಂದಕ್ಕೆ ಹೋದ್ರೂ ಪರವಾಗಿಲ್ಲ. ಮೀನು ನಿಂಗೆ ನೆನಪಿದೆಯಾ, ನಾವಿಬ್ರು ಇಂಡಿಯಾ ಗೇಟ್ ಹತ್ರ ಹೋಗ್ತಾ ಇದ್ವು, ಬೋಟ್ ಕ್ಲಬ್ಗೆ ಹೋಗಿ ಬೋಟಿಂಗ್ ಮಾಡ್ತಾ ಇದ್ವು, ಅಲ್ಲಿ ಕೂತ್ಕೊಂಡು ಅಲೆಗಳನ್ನು ಎಣಿಸ್ತಾ ಇದ್ವು. ಮಳೆ ಬಂತು ಅಂದ್ರೆ ಬೇಕಂತಲೇ ಮಳೆಯಲ್ಲಿ ನೆನೀತಾ ಇದ್ವು. ನಡಿ ಮತ್ತದೇ ಜೀವನಕ್ಕೆ ವಾಪಸ್ ಹೋಗೋಣ, ಸ್ವಲ್ಪ ಇನ್ನೊಂದು ಬಾರಿ ನಾವಿಬ್ರು ರೊಮ್ಯಾಂಟಿಕ್ ಆಗೋಣ ಡಾರ್ಲಿಂಗ್.
3: ಸರಿ, ಹಾಗಾದ್ರೆ ಈಗ ಚಹಾಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಆಯ್ತು.
2: ಈಗ ಟೀ ಕುಡಿಯೋ ಸಮಯ ಇರ್ಲಿ, ಊಟ ಮಾಡೋ ಸಮಯ ಆಯ್ತು,
3: ಅಡಿಗೆ ರೆಡಿ ಆಗಿದೆ, ಬಡಿಸ್ಲ ಹಾಗಾದ್ರೆ.
2: ಇರ್ಲಿ ಇರ್ಲಿ, ಇಷ್ಟು ಬೇಗ ಬೇಡ, ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ, ಖರ್ಚಿಗೆ ಸ್ವಲ್ಪ ಹಣ ಬೇಕು.
3: ಮನೇಲಿ ಸ್ವಲ್ಪ ಹಣ ಇದೆ, 3-4 ದಿನಗಳಿಗೆ ಆಗುತ್ತೆ, ಈಗ ಯಾಕೆ ಹೋಗ್ತೀರಿ ಬಿಡಿ.
2: ಇಲ್ಲ ಅದು ಹಾಗಲ್ಲ, ಮನೇಲಿ ಸ್ವಲ್ಪ ದುಡ್ಡು ರಿಸರ್ವ್ನಲ್ಲಿ ಇರಬೇಕು, ವಯಸ್ಸಾದ ಜನ ನಾವು, ಯಾವಾಗ ಯಾವ ತರಹ ಎಮರ್ಜೆನ್ಸಿ ಬರುತ್ತೋ ಏನೋ, ಹೇಗೆ ಹೇಳೋದು?
3: ಅದು ಯಾಕೆ ಮುದುಕರು ವಯಸ್ಸಾದವರು ಅಂತಾನೆ ಅಂತಿರ್ತೀರಿ? ಈಗ ಜನ 80 ವರ್ಷ ಆದರೂ ಕೆಲಸ ಕಾರ್ಯ ಅಂತ ಮಾಡ್ತಾ ಇರ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರೆ, ಎವರೆಸ್ಟ್ ಶಿಖರ ಹತ್ತಾರೆ. ಈಗಿಂದಲೇ ನೀವೆಲ್ಲಿ ಮುದುಕರಾಗೋದಕ್ಕೆ ಸಾಧ್ಯ?
2: ಸರಿಯಾದ ಮಾತನ್ನು ಹೇಳದೆ ಪ್ರಿಯತಮೆ, ಇಂಥ ಮಾತುಗಳನ್ನೇ ಆಡ್ತಾ ಇರು. ಜೀವನ ಅಂದಮೇಲೆ ತೊಂದರೆ ತಾಪತ್ರಯಗಳು ಇದ್ದೇ ಇರುತ್ತವೆ, ಅವನ್ನೆಲ್ಲ ಮರೆತು ಸುಖ ನೆಮ್ಮದಿ ಏನಿದೆ ಅಂತ ನೋಡಬೇಕು ಮತ್ತೆ.
3: ಸರಿಯಪ್ಪ, ಹಾಗಾದ್ರೆ ನಿಮ್ಗೆ ಇಷ್ಟು ಬೇಗ ಊಟ ಬೇಡ ಅಂದ್ರೆ ನಾನು ಮೇಲ್ಗಡೆ ಮನೆಗೆ ಹೋಗಿ ನನ್ನ ಗೆಳತಿನ ನೋಡ್ಕೊಂಡು ಬರ್ತೀನಿ. ತುಂಬಾ ಖಾಯಿಲೆ ಆಗಿ ಮಲಗಿಬಿಟ್ಟಿದ್ದಾರೆ ಪಾಪ.
2: ಓಹೋ,
3: ಆಗ್ಲೋ ಈಗ್ಲೋ ಅನ್ನೋ ಹಾಗಿದೆ ಅವ್ರ ಸ್ಥಿತಿ.
2: ಸರಿ ಹಾಗಾದ್ರೆ ಅವ್ರ ಮನೆಗೆ ಹೋಗ್ಬಾ, ನಾನು ಒಂದು ಬೀಗದ ಕೈನ ನನ್ನ ಜೊತೆಲಿ ಇಟ್ಕೊಂಡಿರ್ತೀನಿ.
3: ಫೋನ್ ತಗೊಂಡಿದ್ದೀರಾ?
2: ಹಾ ತಗೊಂಡಿದ್ದೀನಿ.
3: ಸರಿ ಸರಿ.
2: ಮಕ್ಕಳ ಪಾಲಿಗೆ ಅಪ್ಪ ಅಮ್ಮಂದ್ರು ಮುದಿ ಕುದುರೆಗಳು ಅನ್ನುವ ಸತ್ಯನ ಇವಳಿಗೆ ಹೇಗೆ ತಿಳಿ ಹೇಳಿ? ಮುದಿ ಕುದುರೆಗಳನ್ನ ನಂಬಿಕೊಂಡು ಯಾರು ಬಾಜಿ ಕಟ್ತಾರೆ? ಆ ಕುದುರೆಗಳನ್ನ ಕಸಾಯಿ ಖಾನೆಗೆ ಹಾಕ್ತಾರೆ, ಕಟಕರ ಪಾಲು ಮಾಡ್ತಾರೆ ಅಷ್ಟೇ.
0: ಅರೆ ಮೀನಾ ಆಂಟಿ, ನಮಸ್ತೆ.
3: ನಮಸ್ತೆ ಅಮ್ಮ,
0: ಬನ್ನಿ ಬನ್ನಿ ಆಂಟಿ.
3: ಈಗ ಅಮ್ಮ ಹೇಗಿದ್ದಾರೆ?
0: ಏನು ಸರಿ ಹೋಗಿಲ್ಲ ಆಂಟಿ.
4: ಈಗ 15 ದಿನಗಳ ಹಿಂದೆ ಹೇಗಿತ್ತೋ ಹಾಗೆ ಇದೆ. ಏನೂ ತಿಂತಾ ಇಲ್ಲ. ತುಂಬಾ ಬಾಯಾರಿಕೆ ಆಗಿ ಗಂಟ್ಲು ಒಣಗಿದ್ರೆ 2 ಚಮಚ ನೀರು ಕುಡಿತಾರೆ ಅಷ್ಟೇ.
3: ಅಯ್ಯೋ, ಏನು ತಿಂದೆ ಹೋದ್ರೆ ಮೈಗತಿ ಏನಾಗುತ್ತೆ? ನಿಶಕ್ತಿ ಆಗುತ್ತೆ ಅಷ್ಟೇ.
4: ಗೊತ್ತಾಗ್ತಾ ಇಲ್ಲ ಆಂಟಿ, ಇವ್ರನ್ನ ಹೇಗ್ ಬದುಕಿಸ್ಕೊಳ್ಳೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ಎಷ್ಟೋ ಜನರ ಹತ್ರ ಚಿಕಿತ್ಸೆ ಕೊಡ್ಸೋಕೆ ದುಡ್ಡಿರೋದಿಲ್ಲ, ಆದ್ರೆ ಇಲ್ಲಿ ನಮ್ಗೆ ಸಮಸ್ಯೆ ಅದಲ್ಲ. ಈ ಕಾಯಿಲೆನೆ ಹೀಗೆ, ಇವ್ರು ಹೊರಟೋದ್ರೆ ಇಲ್ಲಿ ನಮ್ಮನ್ನ ನೋಡ್ಕೊಳ್ಳೋರು ಯಾರು ಆಂಟಿ?
3: ಹೀಗೆ ಯಾಕೆ ಮಾತಾಡ್ತೀಯ ಮರೀತಾ? ನಾವೆಲ್ಲ ಇಲ್ವೇನು? ನಮ್ಮ ಮನೆ ಇಲ್ವಾ? ನಿಂಗೆ ಯಾವಾಗ ಬೇಕನ್ಸಿದ್ರು ಬಂದ್ಬಿಡು.
4: ಅದೇನೋ ಸರಿ ಆಂಟಿ, ಆದ್ರೆ ಅಮ್ಮನ ನೋವು ಸಂಕಟನ ನೋಡೋದಕ್ಕೆ ಆಗ್ತಾ ಇಲ್ಲ.
3: ಹೌದಮ್ಮ. ಪಾಪ, ನಿನ್ನ ಅಣ್ಣ ಭುವನೇಶ್ ಎಲ್ಲಿದ್ದಾನಮ್ಮ? ಅಮ್ಮನ್ ನೋಡೋದಕ್ಕೆ ಅಂತ ಬಂದಿದ್ನ?
4: ಇಲ್ಲ, ಅವನಿಗೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಫೋನೇ ಎತ್ತಲ್ಲ ಅವನು. ಪಪ್ಪ ಸತ್ತೋದಾಗ್ಲೂ ಅವನ ಈ ಕಡೆ ತಲೆ ಹಾಕ್ಲೇ ಇಲ್ಲ. ಅವನಿಗೆ ಮಗ ಹುಟ್ಟಿದಾಗ ನಾನು ಮತ್ತೆ ಅಮ್ಮ ಹೋಗಿದ್ವು. ಅವನ್ ನಮಗ್ ಕೂತ್ಕೊಳ್ಳಿ ಅಂತಾನು ಹೇಳಿಲ್ಲ. ನನ್ನ ಪಾಲಿಗೆ ನೀನ್ ತುಂಬಾ ಹಿಂದೆನೆ ಸತ್ ಹೋದೆ ಅಂತ ಅಮ್ಮನಿಗೆ ಬೈದ. ಅವನ ನಡವಳಿಕೆನೂ ಅಮ್ಮನ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರಿದೆ ಆಂಟಿ.
3: ನಂಗೆ ಒಂದ್ ವಿಚಾರ ಅರ್ಥನೇ ಆಗ್ತಾ ಇಲ್ಲ ರೀತಾ. ಒಂದೇ ಊರಿನಲ್ಲಿದ್ರು ಮಕ್ಕಳು ಯಾಕೆ ಇಷ್ಟು ಕಲ್ಲು ಹೃದಯದವರಾಗ್ತಾರೆ ಅಂತ. ಅಪ್ಪ ಅಮ್ಮನ್ನ ಈ ಮಟ್ಟಿಗೆ ಮಕ್ಕಳು ಕೈ ಬಿಡೋದುಂಟೇನಮ್ಮ?
4: ಇದೆಲ್ಲ ಹಣೆ ಬರಹ ಆಂಟಿ. ನೀವಿಷ್ಟು ದಿನಗಳಿಂದ ನೋಡ್ತಾ ಇದ್ದೀರಿ, ಯಾರಿಗಾದ್ರೂ ಕಷ್ಟ ತಾಪತ್ರಯ ಅಂದ್ರೆ ಅಮ್ಮ ತಮಗಿದ್ದೆಲ್ಲ ಕೆಲಸ ಬಿಟ್ಟು ಹೇಗ್ ಓಡೋಗ್ತಾ ಇದ್ರು ಅಂತ. ಈಗ ಅವ್ರು ಹೀಗ್ ಮಲಗಿರೋದನ್ನ ನೋಡೋಕೆ ನನ್ ಕೈಲಾಗ್ತಾ ಇಲ್ಲ ಆಂಟಿ.
3: ಅಳ್ಬೇಡಮ್ಮ, ಅಳ್ಬೇಡ ಮರಿ. ಅಪ್ಪ ಅಮ್ಮ ಅಂದ್ಮೇಲೆ ಒಂದಲ್ಲ ಒಂದ್ ದಿನ ಹೋಗೋದಿದ್ದೇ ಇದೆ ಅಲ್ವಾ? ನಿಂಗ್ ನೋಡು ಅದೆಷ್ಟು ಚಿಂತೆ ಇದೆ. ಹೊರಗಡೆ ಕೆಲಸ, ಮನೆ ಕೆಲಸ, ಎಲ್ಲಾನು ಹೇಗ್ ನೋಡ್ಕೊಳ್ತಾ ಇದೀಯಾ ನೀನು?
4: ಅಮ್ಮ ಇರೋವರೆಗೂ ಅವರನ್ನ ನೋಡ್ಕೊಳ್ಳೇಬೇಕು. ಆಫೀಸಲ್ಲೂ ಈ ವಿಚಾರ ಹೇಳಿದ್ದೀನಿ. ಬನ್ನಿ ಆಂಟಿ, ಅಮ್ಮನ್ ನೋಡಿ. ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ.
3: ನಡಿಯಮ್ಮ.
4: ಅಮ್ಮ, ಅಮ್ಮ ನೋಡು ಯಾರು ಬಂದಿದ್ದಾರೆ ಅಂತ. ಸ್ವಲ್ಪ ಕಣ್ಬಿಡು
3: ರೀತಾ. ಇರ್ಲಿ ಬಿಡಮ್ಮ, ಮಲಗಿದ್ದಾರೆ ಪಾಪ, ಎಬ್ಬಿಸ್ಬೇಡ. ಬಾ, ನಾವು ಆ ಕಡೆ ಹೋಗ್ಬಿಡೋಣ. ಅವ್ರಿಗೆ ಸುಮ್ಮನೆ ತೊಂದರೆ ಕೊಡೋದು ಬೇಡ.
4: ಹಾಗೆ ಆಗ್ಲಿ ಆಂಟಿ, ಬನ್ನಿ ಆ ಕಡೆ ಹೋಗೋಣ.
3: ರೀತಾ, ಇವರಂತ ಹಿರಿಯರು ನಮ್ಮ ಜೊತೇಲಿ ಇರೋದೇ ನಮ್ಮ ಪಾಲಿಗೆ ಸಂತೋಷದ ವಿಚಾರ ಕಣಮ್ಮ. ಚಿಂತೆ ಮಾಡಬೇಡ, ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ಅವರು ಬೇಗ ಹುಷಾರಾಗ್ತಾರೆ. ಯೋಚನೆ ಮಾಡಬೇಡಮ್ಮ.
4: ಚಹಾ ಕುಡಿತೀರಾ ಆಂಟಿ?
3: ಅಯ್ಯೋ ಬೇಡ ಬೇಡ, ಊಟದ ಹೊತ್ತಾಗಿದೆ. ನಿಮ್ಮ ಅಂಕಲ್ಲು ಬ್ಯಾಂಕಿಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ.
4: ಆಂಟಿ, ನಮ್ಮಮ್ಮ ಸರಿಯಾಗಿ ನಿದ್ದೆನೆ ಮಾಡಲ್ಲ, ಏನು ತಿನ್ನೋದೂ ಇಲ್ಲ. ಪಾಪ, ಅದೆಷ್ಟು ನೋವಿದೆಯೋ ಏನೋ, ನರಳೋದಕ್ಕೂ ಶಕ್ತಿ ಇಲ್ಲ ಅವರಿಗೆ.
3: ಪಾಪ,
4: ನಮ್ಮಮ್ಮನಿಗೆ ಈ ಥರದ ಕಾಯಿಲೆ ಯಾಕೆ ಕೊಟ್ಟೆ ಅಂತ ಯಾರ ಹತ್ರ ಹೋಗಿ ದೂರು ಹೇಳಿ ಹೇಳಿ ಆಂಟಿ? ಇಷ್ಟೊಂದು ನೋವು ಅನುಭವಿಸೋದು ಅವ್ರ ಹಣೆಯಲ್ಲಿ ಯಾಕೆ ಬರೆದಿದೆ?
3: ಸಾಯೋದಕ್ಕೆ ಅಂತ ಮನುಷ್ಯನಿಗೆ ಏನಾದರೂ ಒಂದು ಕಾರಣ ಬೇಕು ಅಷ್ಟೆ. ನಿಮ್ಮಮ್ಮ ಅದೃಷ್ಟ ಮಾಡಿದ್ರು, ನಿನ್ನಂಥ ಒಳ್ಳೆ ಮಗಳು ಅವರನ್ನು ನೋಡ್ಕೊಳ್ಳೋದಕ್ಕೆ ಸಿಕ್ಕಿದೀಯಲ್ಲ.
4: ಆಂಟಿ, ಇನ್ ಮುಂದೆ ಗಂಡ್ಮಕ್ಳು ಹುಟ್ಟಿದ್ರೆ ಅಪ್ಪ ಅಮ್ಮ ಅಳ್ತಾರೋ ಏನೋ? ಅಮ್ಮನ ಪಾಲಿಗೆ ಗಂಡ್ಮಗನೂ ಇದ್ದಾನೆ, ಆದ್ರೆ ಅಮ್ಮನ ಗೋಳನ್ ಕೇಳೋನೇ ಅಲ್ಲ. ನಂಗನ್ಸುತ್ತೆ ಪ್ರಪಂಚದಲ್ಲೆಲ್ಲ ಭುವನೇಶ್ನಂತ ಗಂಡ್ಮಕ್ಳೇ ತುಂಬಿದಾರೇನೋ ಅಂತ.
3: ಇಲ್ಲ ಮರಿ, ಇಲ್ಲ ಇಲ್ಲ, ಹಾಗೇನು ಇರೋದಿಲ್ಲ. ನನ್ಗೆ ಚೆನ್ನಾಗ್ ನೆನಪಿದೆ, ನಿನ್ನ ಅಣ್ಣ ಭುವನೇಶ್ ಅಮ್ಮನ ಅದೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದ. ಅಮ್ಮ ಮಹಡಿ ಮೆಟ್ಲು ಹತ್ತಾ ಇದ್ರೆ ಅವ್ರ ಕೈಲಿ ಯಾವ ಸಾಮಾನು ಇರೋದಕ್ಕೆ ಬಿಡ್ತಾ ಇರಲಿಲ್ಲ, ತಾನೇ ಎತ್ಕೊಂಡು ಬರ್ತಾ ಇದ್ದ. ಅಮ್ಮನ ಕೈ ಹಿಡ್ಕೊಂಡು ಮೆಲ್ಲಗೆ ಮೆಟ್ಲು ಹತ್ತಿಸ್ತಾ ಇದ್ದ. ಅವನಿಗೆ ಅದು ಏನಾಯ್ತೋ ಏನೋಪ್ಪ, ನನಗಂತೂ ಗೊತ್ತಿಲ್ಲ.
4: ಆಂಟಿ, ಮದುವೆ ಆದ್ಮೇಲೆ ಎಲ್ಲ ಹುಡುಗರು ಅದ್ ಯಾಕೆ ಬದಲಾಗಿ ಹೋಗ್ತಾರೋ ನಂಗಂತೂ ಗೊತ್ತಿಲ್ಲ.
3: ಎಲ್ಲರೂ ಹಾಗೆ ಬದಲಾಗೋದಿಲ್ಲ ರೀತಾ. ಎದುರುಗಡೆ ಮನೆ ರೆಹಮಾನ್ ಭಯ್ಯಾನ್ ನೋಡು, ಅವ್ರ ಮಗ ಸೊಸೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರನ್ನ. ಭಯ್ಯಾನ್ ಒಂದು ಧ್ವನಿ ಕೇಳಿದ್ರೆ ಸಾಕು, ಊಡ್ ಬಂದ್ಬಿಡ್ತಾರೆ. ರೆಹಮಾನ್ ಭಯ್ಯಾನ್ ನೋಡಿದ್ರೆ ಅನ್ಸುತ್ತೆ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದ್ರೇನೋ ಅಂತ.

0: ಎಷ್ಟು ಒಳ್ಳೆ ಸೊಸೆ ಸಿಕ್ಕಿದಾಳೆ ಅವರಿಗೆ.
1: ಆಂಟಿ, ಅಪ್ಪ ಹೇಳ್ತಾ ಇದ್ರು ಹುಡುಗರು ಯಾವಾಗ್ಲೂ ಹೆಂಗಸರ ಹಿಂದೆ ಓಡ್ತಾರೆ ಅಂತ. ಮೊದಲು ಅಮ್ಮನ ಹಿಂದೆ ಓಡ್ತಿರ್ತಾರೆ, ಆಮೇಲೆ ಹೆಂಡತಿ ಹಿಂದೆ ಓಡೋದಕ್ಕೆ ಶುರು ಮಾಡ್ತಾರೆ ಅಂತ.
0: ಅದು ಸರಿನೇ ಅನ್ನು, ಮುಂದೆ ಜೀವನ ಪೂರ್ತಿ ಹೆಂಡತಿ ಜೊತೆನೆ ಸಾಗ್ಬೇಕಲ್ಲ. ಅದಕ್ಕೆ ಅಪ್ಪ ಅಮ್ಮ ಎಲ್ಲಿವರೆಗೆ ಕೂತಿರೋದಕ್ಕೆ ಸಾಧ್ಯ? ಆದರೆ ಎಲ್ಲರ ವಿಚಾರದಲ್ಲೂ ಒಂದೇ ರೀತಿ ತರ್ಕ ಮಾಡೋದಕ್ಕೆ ಆಗೋದಿಲ್ಲ. ಇರ್ಲಿ, ಸರಿ ಅಮ್ಮ ರೀತಾ, ನಾನೇನು ಹೊರಡ್ತೀನಮ್ಮ.
1: ಸರಿ ಆಂಟಿ, ನಿಮ್ಮ ಜೊತೇಲಿ ನಾಲ್ಕು ಮಾತಾಡಿದರೆ ಏನೋ ಧೈರ್ಯ ಬರುತ್ತೆ.
0: ದೇವ್ರು ಒಳ್ಳೇದು ಮಾಡ್ಲಮ್ಮ, ತಾಯಿ ಸೇವೆ ಮಾಡಿದ್ದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಬರ್ತೀನಿ.
1: ಥ್ಯಾಂಕ್ ಯು ಆಂಟಿ.
0: ಬನ್ನಿ. ಓ, ಮುಸ್ಕಿನ ಜೋಳ ತುಂಬಾ ಚೆನ್ನಾಗಿದೆ. ಒಂದೇ ಒಂದ್ ತಂದಿದ್ದೀರಿ ನಿಮ್ಗೆ?
2: ನನಗೆ ಬೇಡ, ಅಗಿಯೋದು ಕಷ್ಟ. ನೀನ್ ತಿನ್ನು, ಸ್ವಲ್ಪ ಟಿವಿ ಹಾಕು, ಏನ್ ಬರ್ತಿದೆ ನೋಡೋಣ.
0: ಸರಿ.
2: ಅಯ್ಯೋ, ಇದೇನು ಕ್ಯಾಲಿಫೋರ್ನಿಯಾದಲ್ಲಿ ಏರ್ ಕ್ರಾಶ್ ಆಗಿದೆಯಂತೆ.
0: ಏನು? ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ, ಏನಾಯ್ತು? ನಮ್ ವಿವೇಕ್ ಕೂಡ ಏರೋಪ್ಲೇನ್ ಅಲ್ಲೇ ಓಡಾಡ್ತಾ ಇರ್ತಾನೆ. ಅವ್ನ್ ಕ್ಷೇಮವಾಗಿದ್ರೆ ಸಾಕಪ್ಪ ದೇವ್ರೆ. ಅಯ್ಯೋ, ನನ್ ಮಗನ ಉಳಿಸ್ಕೊಡಪ್ಪ ದೇವ್ರೆ. ಅಯ್ಯೋ, ಅವನಿಗೇನಾರು ಆದ್ರೆ ನಮ್ಗೆ ಅತಿ ಏನು? ಅಯ್ಯೋ, ಈಗ್ಲೇ ಫೋನ್ ಮಾಡ್ರಿ, ಈಗ್ಲೇ ಫೋನ್ ಮಾಡಿ.
2: ಮೀನಾ, ಗಾಬರಿ ಮಾಡ್ಕೋಬೇಡ. ಅದೇ ಏರೋಪ್ಲೇನ್ ನಲ್ಲಿ ವಿವೇಕ್ ಹೋಗ್ತಾ ಇದ್ದ ಅಂತ ಯಾಕ ಅಂದ್ಕೊಳ್ತೀಯ?
0: ಅಯ್ಯೋ,
2: ಈಗ್ಲೇ ಫೋನ್ ಮಾಡೋದು ಬೇಡ, ಅಲ್ಲಿ ಅವ್ರಿಗೆ ಅರ್ಧ ರಾತ್ರಿ, ನಿದ್ದೆ ಹೊತ್ತು.
0: ನೋಡಿ ನೋಡಿ, ನೀವು ಫೋನ್ ಮಾಡೋದಿಲ್ಲ ಅಂದ್ರೆ ಬೇಡ ಬಿಡಿ, ನಾನೇ ಮಾಡ್ತೀನಿ.
2: ಅಯ್ಯೋ,
0: ಹಲೋ ಹಲೋ ಹಲೋ, ವಿವೇಕ ಹುಷಾರಾಗಿದ್ದೀಯಾ? ಟಿವಿ ನೋಡ್ತಾ ಇದ್ವಿ, ಕ್ಯಾಲಿಫೋರ್ನಿಯಾದಲ್ಲಿ ಏರ್ ಕ್ರಾಶ್ ಆಗಿದೆಯಂತಪ್ಪ, ಅದಕ್ಕೆ ಗಾಬರಿಯಿಂದ ಫೋನ್ ಮಾಡಿದೆ. ಎಲ್ಲ ಹುಷಾರಾಗಿದ್ದೀರಿ ತಾನೆ? ಏನಂದೆ, ಪ್ರತಿದಿನ ಎಲ್ಲಾದರೂ ಒಂದು ಕಡೆ ಆಗ್ತಾ ಇರುತ್ತೆ ಅಂದ್ಯಾ, ಆತಂಕ ಆಯ್ತಪ್ಪ, ಆ ವೇಳೆಯಲ್ಲಿ ಫೋನ್ ಮಾಡಿಬಿಟ್ಟೆ, ಇಲ್ಲಾಂದರೆ ಬೆಳಗ್ಗೆನೆ ಮಾಡ್ತಾ ಇದ್ದೆ. ನಿಂಗೆ ಒಂದು ಸರಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದಿಲ್ಲ ಅಂತ ನಂಗೆ ಗೊತ್ತಪ್ಪ. ಹೌದು ಹೌದು ಹೌದು, ಇಂಟರ್ನ್ಯಾಷನಲ್ ಕಾಲ್ ಜಾಸ್ತಿ ದುಡ್ಡಾಗತ್ತೆ, ಏನು ಮಾಡೋದಪ್ಪ. ಸರಿ ಸರಿ ಸರಿ, ಫೋನ್ ಇಡ್ತೀನಿ ಇಟ್ಬಿಡ್ತೀನಿ. ಹಾಂ, ಎಲ್ಲ ಚೆನ್ನಾಗಿದ್ದೀರಿ ತಾನೆ? ಹಾಂ, ಮಗನಿಗೆ ನಿದ್ದೆ ಹಾಳಾಯಿತು, ಫೋನಿಗೆ ಬೇರೆ ದುಡ್ಡು ಖರ್ಚಾಯಿತು, ನನ್ನ ಪ್ರಾಣ ಇಲ್ಲಿ ಕುತ್ತಿಗೆಗೆ ಬಂದಿತ್ತು.
2: ಇಷ್ಟೊಂದು ಆತಂಕ ಮಾಡಿಕೊಂಡ್ರೆ ಹೇಗೆ? ಟೆನ್ಷನ್ ಮಾಡ್ಕೋಬೇಡ ಅಂತ ಆಗಲೇ ಹೇಳಿದ್ದೆ, ನೀನು ಕೇಳೋದೇ ಇಲ್ಲ.
0: ಅಯ್ಯೋ, ನಿಮಗೇನಾಗಬೇಕು? ನನ್ನ ಮಗ ಅವನು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆತ್ತು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿ ಆಗ ಗೊತ್ತಾಗತ್ತೆ ಕಷ್ಟ ಏನು ಅಂತ. ನೀವು ಗಂಡಸರೆಲ್ಲ ಒಂದೇ ಥರ.
2: ಚೆನ್ನಾಗಾಯ್ತಲ್ಲ, ನಿಮ್ಮ ಸಿಟ್ಟನ್ನು ನನ್ನ ಮೇಲೆ ಯಾಕೆ ಹಾಕ್ತಿ? ಅಂದಹಾಗೆ ತಾಯಿ ಮಗನ ಮಧ್ಯೆ ನಾನೇ ಯಾಕೆ ಬರಲಿ? ಬರೋದೂ ಇಲ್ಲ. ನಿಮಗೆ ನಿಮಗೆ ಮಗನ ಮೇಲೆ ಯಾವಾಗ ಸಿಟ್ಟು ಬರುತ್ತೆ, ಯಾವಾಗ ಪ್ರೀತಿ ಬರುತ್ತೆ ಗೊತ್ತಾಗೋದೇ ಇಲ್ಲ. ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನು ಕಣ್ಕಂಡು ಬಿಡಬೇಕು ಅಷ್ಟೆ.
0: ಇರಲಿ ಬಿಡಿ, ಅವನು ಮುಂದಿನ ಬಾರಿ ಇಲ್ಲಿಗೆ ಬರ್ತೀನಿ ಅಂದರೆ ಬೇಡ ಅಂದ್ಬಿಡಿ.
2: ಯಾಕೆ?
0: ಅವನು ಹೋದ ಸರಿ ಬಂದಾಗ ನಾನು ಅದೆಷ್ಟು ಓಡಾಡಬೇಕಾಯ್ತು, ಪ್ರತಿಯೊಬ್ಬರಿಗೂ ಬೇಕಾದಂಥ ತಿಂಡಿ ತೀರ್ಥ ಅಡುಗೆ ಎಲ್ಲ ಮಾಡಿ ಹಾಕಿದೆ, ಬೇಕಾದಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ. ಆದರೆ ಕೊನೆಯಲ್ಲಿ ಹೇಳಿದೇನು?
2: ಏನು?
0: ನಿಮ್ಮ ಮನೆ ತುಂಬ ಕೊಳಕಾಗಿರುತ್ತೆ, ಇಂಡಿಯಾಕ್ ಬಂದು ಮಗುವಿಗೆ ಆರೋಗ್ಯನೇ ಕೆಟ್ಟ ಹೋಯ್ತು ಅಂತ. ಏನೋ ಮೊದಲಿಂದಲೇ ಅಮೇರಿಕದಲ್ಲೇ ಹುಟ್ಟು ಬೆಳೆದ ಹಾಗೆ ಆಡ್ತಾರೆ. ಅಲ್ಪಂಗ ಐಶ್ವರ್ಯ ಬಂತು ಅಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡ್ದ ಅನ್ನೋ ಹಂಗಾಯ್ತು ಇವ್ರಗಳ ಸ್ಥಿತಿ.
2: ಸರಿ, ಅವ್ರು ಬಂದಾಗ ಇಳಿದುಕೊಳ್ಳೋದಕ್ಕೆ ಹೋಟೆಲ್ನಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತೀನಿ. ಆದರೆ ಆಮೇಲೆ ಗೋಳಾಡಬೇಡ, ನನ್ನೊಂದು ಬೈಕೋಬೇಡ ಅಷ್ಟೆ.
0: ಈ ಪ್ರಪಂಚದಲ್ಲಿರೋ ಕೋಟಿ ಕೋಟಿ ಜನರಲ್ಲಿ ನಿಮಗೆ ಮಾತ್ರ ಅಪರೂಪದ ಮಗ ಹುಟ್ಟಿದಾನೆ ಅಂದ್ಕೊಂಡಿದ್ದೀರೇನು? ಗೊತ್ತಾಗತ್ತೆ ಹುಟ್ಟು ಬೆಳೆದದ್ದು ಎಲ್ಲ ಇಂಡಿಯಾದಲ್ಲಿ, ಈಗ ನೋಡಿದ್ರೆ ಅಮೇರಿಕನ್ನು. ಯಾರು ತಿಳುವಳಿಕೆ ಹೇಳೋರು ಇವ್ರಿಗೆಲ್ಲ?
2: ಅಯ್ಯೋ, ನಿಂಗೇನಾಗಿದೆ? ಹೀಗೆ ಆಡ್ತಾ ಇದೆಯಲ್ಲ, ಈಗ ತಾನೇ ಏರ್ ಕ್ರಾಶ್ ಆಗಿದೆ, ಮಗ ಹೇಗಿದ್ದಾನೋ ಅಂತ ಪರದಾಡ್ತಾ ಇದ್ದೆ. ಆದ್ರೆ ಈಗ ಜೋರಾಗಿ ಬಯೋದಕ್ಕೆ ಶುರು ಮಾಡಿದೆ. ನಿನ್ನ ಮಕ್ಕಳೇ ಅಲ್ವಾ?
0: ನೀವು ಸ್ವಲ್ಪ ಸುಮ್ಮನಿರಿ, ಅವ್ರು ಯಾರು ನನಗೆ ಏನೂ ಆಗಬೇಕಾಗಿಲ್ಲ. ನಾನು ಹುಟ್ಟಿದ್ದು ಒಬ್ಳೆ, ಈ ಪ್ರಪಂಚದಿಂದ ಹೋಗೋಳು ಒಬ್ಳೆ. ನನ್ನ ಕೈಲಾಗೋದಾದರೆ ಮುಂದಿನ ಜನ್ಮದಲ್ಲಿ ಖಂಡಿತ ಮದುವೆನೇ ಮಾಡ್ಕೊಳ್ಳೋದಿಲ್ಲ.
2: ಆಹಾ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀಯಾ. ಮಗನ ಮೇಲಿನ ಸಿಟ್ಟನ್ನು ನನ್ನ ಮೇಲೆ ಯಾಕೆ ಇಳಿಸ್ತಾ ಇದ್ದೀಯಾ? ಸರಿ, ಹಾಗಾದರೆ ನೀನು ಮುಂದಿನ ಜನ್ಮದಲ್ಲಿ ಮದುವೆನೇ ಮಾಡ್ಕೋಬೇಡ. ಆದರೆ ನಾನಂತೂ ಮಾಡ್ಕೋತೀನಿ. ಅದು ಯಾರ ಜೊತೆನಲ್ಲಿ? ನಿನ್ನ ಜೊತೆನಲ್ಲಿ.
0: ಅಂದ್ರೆ ಮುಂದಿನ ಜನ್ಮದಲ್ಲೂ ನೀವು ನನ್ನ ಬೆನ್ ಹತ್ತೋದ್ ಬಿಡೋದಿಲ್ವಾ?
2: ಖಂಡಿತ ಇಲ್ಲ. ಈಗಾಗಲೇ 7 ಜನ್ಮಕ್ಕೆ ಅಂತ ರಿಜಿಸ್ಟರ್ ಆಗಿ ಹೋಗಿದೆ. ಅದಾದ ಮೇಲೆ ಮುಂದಿನದು ನೋಡೋಣ.
0: ಹಾಗಾದ್ರೆ ಇದನ್ನೇ 7 ಜನ್ಮ ಅಂತ ತಿಳ್ಕೊಂಬಿಡಿ. ಮುಂದಿನದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ.
2: ನೋಡೋಣ ಮುಂದಿನದು ಮುಂದಕ್ಕೆ. ಈಗಂತೂ ಊಟ ಸಿಗೋ ಗ್ಯಾರಂಟಿ ಅಂತೂ ಇದೆಯಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ತು ಹೋಗಿದೆ.
0: ಊಟ ರೆಡಿಯಾಗಿದೆ, ಬನ್ನಿ.
2: ಮೀನು, ಏರ್ ಕ್ರಾಶ್ ವಿಚಾರ ಕೇಳಿ ಅಷ್ಟ್ಯಾಕ್ ಗಾಬರಿ ಮಾಡ್ಕೊಂಡೆ ನೀನು?
0: ಏನೋ ಮನಸ್ಸಿಗೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ.
2: ನನಗೆ ಗೊತ್ತು, ಸುಮ್ಮನೆ ಅಷ್ಟೇ ಅಷ್ಟೇ ಅಂತ ಹೇಳ್ತಾ ಇರ್ತೀಯ. ಒಳಗೊಳಗೆ ಮಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಿಲ್ವಾ? ಎಷ್ಟೇ ಆದರೂ ತಾಯಿ ಅಲ್ವಾ ನೀನು?
0: ಯಾರು ಕೇಳಬೇಕು ಈ ಅಮ್ಮನ್ನ? ಈ ಕಾಲಕ್ಕೆ ಅಮ್ಮ ಅಂದರೆ ಡ್ರಾಕುಲಾ ಥರ ಅಂತ ಅಂದ್ಕೊಂಡ್ಬಿಡ್ತಾರೆ ಮಕ್ಕಳು. ಮಗ ಸೊಸೆ ಸಂಸಾರಕ್ಕೆ ಬೆಂಕಿ ಹಚ್ಚೋಳು, ಅವ್ರನ್ನ ನುಂಗ್ ಹಾಕೋದಕ್ಕೆ ಕೂತಿರೋಳು ಅಂತ ತಿಳ್ಕೊಂಬಿಡ್ತಾರೆ. ಸರಿ ಬಿಡಿ. ಅಲ್ಲ, ಇವತ್ ಬೆಳಗ್ಗೆಯಿಂದಲೇ ಲೌಡ್ ಸ್ಪೀಕರ್ ಅಲ್ಲಿ ಮದುವೆ ಹಾಡುಗಳು ಬರ್ತಾ ಇದೆಯಲ್ಲ, ಯಾರ ಮನೆದದು ಮದುವೆ?
2: ಮರ್ತು ಬಿಟ್ಟಿಯಾ? ನಮ್ಮ ವರ್ಮಾಜಿ ಮಗಳ ಮದುವೆ ಇವತ್ತು 8 ಹೊತ್ತಿಗೆ ಹೋಗೋಣ.
0: ಅಯ್ಯೋ ಇಲ್ಲಪ್ಪ, ನಾನು ಬರೋದಿಲ್ಲ.
2: ಯಾಕೆ?
0: ನಂಗೆ ಯಾಕೋ ಇವತ್ತು ಎಲ್ಲಿಗೂ ಹೋಗೋ ಮನಸ್ಸೇ ಆಗ್ತಾ ಇಲ್ಲ.
2: ಏ ಛೇ, ಹಾಗೆ ಮಾಡಬಾರ್ದು. ನಾವು ಹೊರಗಡೆ ಹೋದರೆ ಮನಸ್ಸು ಹಗುರವಾಗುತ್ತೆ. ಜನರ ಜೊತೆ ಬೆರೆಯೋದು, ಮಾತಾಡೋದು ಮನಸ್ಸಿಗೆ ಹಿತವಾಗಿರುತ್ತೆ.
0: ಆಯ್ತು.
2: ಮೀನು, ನೀನು ಸ್ವಲ್ಪ ರೆಸ್ಟ್ ತಗೋ. ಸಾಯಂಕಾಲ ಮದುವೆ ಮನೆಗೆ ಹೋಗ್ಬಾರ್ದು.

0: ನೀನು ನೆನ್ನೆ ನೀನು ಮದುವೆ ಮನೇಲಿ ರಮೇಶನ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದ್ದೆ? ವಿವೇಕ್ ನಮ್ಮನ್ನ ದಿನಾ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾನೆ, ಹಿಂದೇನೆ ಬಿದ್ದಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಿ.
1: ಇನ್ನೇನ್ ಮಾಡ್ಲಿರಿ, ಹೊರಗಿನವ್ರಿಗೆಲ್ಲ ನನ್ ಮಗ ಹೀಗೆ ನಾವು ಅಪ್ಪ ಅಮ್ಮ ಬದುಕಿದೀವೋ ಸತ್ತಿದೇವೋ ಅಂತ ಕೂಡ ಚಿಂತೆ ಇಲ್ಲ ಅವನ್ಗೆ ಅಂತ ಡಂಗುರ ಬರ್ಸಕ್ಕಾಗತ್ತ?
0: ಅದು ಸರಿ, ನಮ್ಮ ಅಗತ್ಯ ಎಲ್ಲಿವರೆಗಿತ್ತೋ ಅಲ್ಲಿವರೆಗೂ ಅವನಿಗೆ ನಾವು ಬೇಕಾಗಿತ್ತು, ಈಗಿಲ್ಲ ಅಷ್ಟೆ.
1: ಅಯ್ಯೋ, ಒಂದು ನಾಯಿ ಮರಿ ಸಾಕಿದ್ರು ಅದು ಸಾಕಿದವ್ರನ್ನ ಯಾವಾಗ್ಲೂ ಗುರುತಿಸುತ್ತೆ, ನಿಯತ್ತಿನಿಂದ ಇರುತ್ತೆ, ತನ್ನನ್ನು ಸಾಕಿದವ್ರಿಗಾಗಿ ಪ್ರಾಣ ಬೇಕಾದ್ರೂ ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವರು ನಮ್ಮ ಹೊಟ್ಟೆನಲ್ಲೇ ಹುಟ್ಟಿದ ಮಕ್ಕಳು, ನಾವು ಏನ್ ಮಾಡಿದೀವಿ ಅಂತ ಅವ್ರು ಹೀಗಾಡ್ತಾರೋಪ.
0: ಯಾಕೆ ಬೇಜಾರು ಮಾಡ್ಕೊಳ್ತೀಯ ಮೀನಾ? ಇದೇನು ಹೊಸ ವಿಚಾರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ವಯಸ್ಸಾದರೂ ಸ್ಥಿತಿ ಹೀಗೇನೆ. ಆದರೆ ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ಯಾರ ಹಂಗಿನಲ್ಲೂ ಇಲ್ಲ, ನಮ್ಮ ಮನೆ ಬಾಗಿಲು ಅಂತ ಇದೆ, ಒಂದಿಷ್ಟು ಪೆನ್ಷನ್ ಅಂತ ಬರುತ್ತೆ.
1: ಅದೆಲ್ಲ ಸರಿ, ಈಗೇನೋ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ನಾಳೆ ಒಂದಿನ ನಮ್ಮಲ್ಲಿ ಒಬ್ರು ಉಳ್ಕೊಂಡಾಗ ಪರಿಸ್ಥಿತಿ ಹೇಗಿರುತ್ತೆ? ಒಬ್ನೇ ಮಗ ಇರೋದು, ಚೆನ್ನಾಗಿ ಸಾಕಿ ಸಲಹೆ ಮಾಡೋಣ, ಇವನಿಗೆ ಎಲ್ಲ ಅನುಕೂಲ ಮಾಡಿಕೊಡೋಣ ಅಂತ ನಾವು ಯೋಚಿಸಿದ್ದು. ಆದ್ರೆ ಇವತ್ ಮಕ್ಕಳಿದ್ರು ನಾನು ಬಂಜೆ ತರ ಆಗೋಗಿದ್ದೀನಿ. ನಿಮ್ಮನ್ ಬಿಟ್ರೆ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಪಾಲಿಗೆ ಯಾರೂ ಇಲ್ಲ.
0: ಮೀನಾ, ಆ ಅಹಮದಾಬಾದ್ ವಿಚಾರವಾಗಿ ಒಂದು ಸುದ್ದಿ ಪೇಪರ್ ಬಂದಿತ್ತಲ್ಲ, ಅದನ್ನು ಓದಿದ ನೆನಪಿದೆಯಾ ನಿನಗೆ?
1: ಏನ್ ಸುದ್ದಿ?
0: ಈಚೆಗೆ ಅಲ್ಲಿ ಪ್ರತಿ ವರ್ಷ ವಯಸ್ಸಾದವರ ಸಮ್ಮೇಳನ ನಡೆಯುತ್ತಂತೆ. ಅಲ್ಲಿ ಒಂದ್ NGO ಸಹಾಯದಿಂದ ಒಬ್ಬರೇ ಇರೋ ವಯಸ್ಸಾದವರಿಗೆ ಮದುವೆ ಮಾಡಿಸ್ತಾರಂತೆ, ಅಥವಾ ಅವರಿಗಾಗಿ ಲಿವ್ ಇನ್ ಪಾರ್ಟ್ನರ್ ಹುಡುಕ್ಕೊಡ್ತಾರಂತೆ. ಮಕ್ಕಳು ವಿದೇಶಗಳಲ್ಲಿ ನೆಲೆಸಿರ್ತಾರಲ್ಲ, ಅಂಥ ತಂದೆ ತಾಯಿಗಳಿಗೆ ಇದರಿಂದ ತುಂಬಾ ಅನುಕೂಲ. ತುಂಬಾ ಜನ ಅಂಥ ಮಕ್ಕಳು ಕೂಡ ಈ ಕೆಲಸದಲ್ಲಿ ಸಹಕಾರ ನೀಡ್ತಾರಂತೆ.
1: ಒಂದಲ್ಲ ಒಂದಿನ ಎಲ್ಲರೂ ಹೋಗ್ಲೇಬೇಕಲ್ಲ, ಅಮೃತ ಕುಡ್ಕೊಂಡು ಬಂದಿರೋರು ಯಾರು ಇಲ್ಲಿ? ಇಳಿ ವಯಸ್ಸಾದ ಮೇಲೆ ಗಂಡ ಹೆಂಡರಲ್ಲಿ ಯಾರಾದ್ರೂ ಒಬ್ರು ಒಂಟಿ ಬದುಕು ನಡೆಸಲೇಬೇಕು.
0: ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನು ಕೂಡ ಹಾಗೆಯೇ ಮಾಡಬೇಕು. ಇಲ್ದಿದ್ರೆ ನಿನ್ನ ಗತಿ ಏನು ಮೀನು? ನಿನ್ನ ವಿಚಾರವಾಗಿ ಯೋಚನೆ ಮಾಡಿ ಮಾಡಿ ನನಗೆ ಚಿಂತೆ ಶುರುವಾಗಿ ಹೋಗಿದೆ.
1: ನಿಮಗೆ ತಮಾಷೆ ಮಾಡೋದಕ್ಕೆ ನಾನೇ ಸಿಗ್ಬೇಕಿತ್ತೇನು? ಅದಿರಲಿ, ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಖಂಡಿತ ಹಾಗೆ ಮಾಡೋರಂತ್ರಿ. ಹೆಂಗಸರು ಒಂಟಿ ಆದರೂ ಮನೆ ಕೆಲಸ ಅದು ಇದು ಅಂತ ಸಮಯ ಹೊರಟು ಹೋಗುತ್ತೆ, ಗಂಡಸರಿಗೆ ಹೊತ್ತು ಕಳೆಯೋದು ತುಂಬಾ ಕಷ್ಟ. ನನಗನ್ಸುತ್ತೆ ಇನ್ನೊಂದು 50 ವರ್ಷ ಕಳೆದ್ರೆ ಗಂಡು ಹುಡುಗರೆಲ್ಲ ಮದುವೆ ಮಾಡ್ಕೊಳ್ಳೋದನ್ನೇ ಬಿಟ್ಟುಬಿಡ್ತಾರೆ ಅಂತ. ಒಂದು ವೇಳೆ ಮದುವೆ ಮಾಡಿಕೊಂಡ್ರು ಮಕ್ಕಳನ್ನ ಮಾಡ್ಕೊಳ್ಳೋದಿಲ್ಲ, ಮಕ್ಕಳು ಇರೋದಿಲ್ಲ, ಈ ತಾಪತ್ರಯಗಳು ಇರೋದಿಲ್ಲ.
0: ಮೀನು, ಈ ಸಾರಿ ಎಲ್ಲಾದ್ರೂ ಟ್ರಿಪ್ ಹೋಗಿ ಬರೋಣ, ಬರ್ತೀಯ?
1: ಎಲ್ಲಿಗಪ್ಪ?
0: ದಕ್ಷಿಣ ಭಾರತದ ಕಡೆಗೆ ಹೋಗಿ ಬರೋಣ, ನಾನು ಪ್ಲಾನ್ ಮಾಡಿದ್ದೀನಿ. ಈಚೆಗೆ ರೈಲ್ವೆ ಅವರೇ ಪೂರ್ತಿ ಪ್ಲಾನ್ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಸಣ್ಣ ವಯಸ್ಸಿನಲ್ಲಿ ಕೆಲಸ ಕಾರ್ಯ ಮಕ್ಕಳು ಮರಿ ಅಂತ ಎಲ್ಲಿಗೂ ಹೋಗೋದಕ್ಕಾಗೇ ಇಲ್ಲ.
1: ಹೇಗೆ ಮ್ಯಾನೇಜ್ ಮಾಡೋದು ಹೇಳಿ? 15 ದಿನಕ್ಕೊಮ್ಮೆ ಡಾಕ್ಟರ್ ಹತ್ರ ಹೋಗ್ಲೇಬೇಕಲ್ಲ,
0: ಅದಕ್ಕೆ 15 ದಿನಗಳ ಟ್ರಿಪ್ ಪ್ಲಾನ್ ಮಾಡೋಣ ಅಷ್ಟೆ. ಈನೇ ಅವಧಿಯಿಂದಲಾದರೂ ಸ್ವಲ್ಪ ಓಡಾಡಿಕೊಂಡು ಬರೋಣ, ಹೊಸ ಹೊಸ ಜಾಗಗಳನ್ನು ನೋಡೋ ಅವಕಾಶ ಸಿಗುತ್ತೆ. ಒಂದ್ಸಾರಿ ಬಂಗಾಳದ ಕಡೆಗೆ ಹೋದ್ರೆ ಇನ್ನೊಂದ್ಸಾರಿ ಹಿಮಾಚಲ್ ಪ್ರದೇಶಕ್ಕೆ ಹೋಗೋಣ, ಟಾಯ್ ಟ್ರೈನ್ನಲ್ಲಿ ಕೂತ್ಕೊಂಡು ನೋಡೋಣ ಹೇಗಿರುತ್ತೆ ಅಂತ.
1: ಅಯ್ಯೋ ಬಿಡಿ, ನಂಗೆ ಎಲ್ಲಿಗೆ ಹೋಗೋದಕ್ಕೂ ಮನಸ್ಸೇ ಆಗ್ತಾ ಇಲ್ಲ.
0: ನೋಡು ಮೀನಾ, ನೀನು ಯಾವಾಗಲೂ ಚಿಂತೆ ಮಾಡ್ತಾ ಇರೋದನ್ನ ನೋಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಯಾವಾಗ ನೋಡಿದ್ರು ವಿವೇಕನ ವಿಚಾರವಾಗಿಯೇ ಯೋಚನೆ ಮಾಡ್ತಾ ಇರ್ತೀಯ. ಈಗ ಈ ಎಲ್ಲಾ ಚಿಂತೆ ತಾಪತ್ರಯಗಳಿಂದ ಹೊರಗಡೆ ಬಾ. ಉಳಿದಿರೋ ಬದುಕಿನ ಉದ್ದಕ್ಕೂ ಅಳತಾ ಇರೋದನ್ನು ಬಿಟ್ಟು ನಗ್ತಾ ಇರೋದನ್ನು ಕಲಿತ್ಕೊಳ್ಳೋಣ. ಅವನಿಲ್ಲದೆ ನಾವು ಕೂಡ ಇರಬಲ್ಲೆವು, ಬೇಕಾದಷ್ಟು ಮಾಡಬಲ್ಲೆವು ಅಂತ ಅವನಿಗೂ ಗೊತ್ತಾಗುತ್ತೆ. ನಗ್ತಾ ನಲೀತಾ ಒಂದಿಷ್ಟು ಸಮಯ ಕಳೆಯೋಣ.
1: ಹಾಗಂತೀರಾ?
0: ಹ್ಮ್
1: ಸರಿ, ಹಾಗಾದ್ರೆ ನಾನು ಬರ್ತೀನಿ.
0: ಗುಡ್, ಹೀಗಿರಬೇಕು ನೋಡು. ನಾನು ನಾಳೆನೇ ಹೋಗಿ ಟಿಕೆಟ್ ಬುಕ್ ಮಾಡಿಸ್ತೀನಿ. ಅಲ್ಲ, ಈ ಬೆಟ್ಟ ಗುಡ್ಡ, ಹಿಲ್ ಸ್ಟೇಷನ್, ಪ್ರೇಕ್ಷಣೀಯ ಸ್ಥಳಗಳಿಗೆ ಬರೀ ಯುವಕರೇ ಹೋಗಿ ಖುಷಿ ಪಡಬೇಕು ಅಂತ ಬರೆದಿಟ್ಟಿದೀಯಾ? ನಾವು ಯಾಕೆ ಹಾಗೆ ಹೋಗಿ ಖುಷಿ ಪಡಬಾರದು?
1: ಸರಿ ಸರಿ, ನೀವು ಸರಿಯಾದ ಆಸಾಮಿನ ಬಿಡಿ. ಯಾವಾಗಂದ್ರೆ ಆಗ 16 ವರ್ಷದ ಹುಡುಗನ ಹಾಗೆ ಆಡ್ಬಿಡ್ತೀರಿ.
0: ಒಳ್ಳೇದೇ ಆಯ್ತು ಬಿಡು. ಹಿಂದಿನಿಂದಲೂ ಗಾದೆ ಮಾತು ಕೇಳಿಲ್ವಾ, ಮನುಷ್ಯ ಇಳಿ ವಯಸ್ಸಿನಲ್ಲಿ ಮತ್ತೆ ಮಗುವಿನ ತರಹ ಆಗ್ತಾನೆ ಅಂತ. ಆದ್ರಿಂದ ನಾವು ಕೂಡ ಮತ್ತೆ ಯಾಕೆ ಮಕ್ಕಳ ತರಹ ಆಗಬಾರದು? ಜೀವನದ ಎಲ್ಲ ಸಂತೋಷದ ಕ್ಷಣಗಳನ್ನ ಯಾಕೆ ನಮ್ಮದಾಗಿ ಮಾಡಿಕೊಳ್ಳಬಾರದು?